ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 MHz. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷ ಆಷಾಢ ಮಾಸದ 25ನೇ ದಿನ, ಅಂದರೆ ಇಂದು ಗುರುವಾರ 2026 ಇಸ್ವಿ, ಜುಲೈ ತಿಂಗಳು 16ನೇ ತಾರೀಕು. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಸ್ನೇಹಿತ ವೀರೇಶನ ಶುಭ ಮುಂಜಾನೆಯ ನಮಸ್ಕಾರಗಳು. ಈಗ ವೇಳೆ 5:58 ಗಂಟೆ 58 ನಿಮಿಷ 50 ಸೆಕೆಂಡ್ಗಳು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ಈಗ ಕಾರ್ಯಕ್ರಮ ವಿವರಣೆ. ಈ ಬೆಳಿಗ್ಗೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಈ ಬೆಳಿಗ್ಗೆ 6:10 ವಂದನ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ, ಡಾಕ್ಟರ್ ಪಿ ಶಿವರಾಜು ಅವರಿಂದ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:35 ದೇಶಭಕ್ತಿಗೀತೆ, ಕಯ್ಯಾರ ಕಿಯಣ್ಣರಾಯ್ ಅವರ ರಚನೆ ಸಮೂಹ ಗಾನದಲ್ಲಿ. 6:40 ರೈತರಿಗೆ ಸಲಹೆ, 6:45 ಜನಪದ ಗೀತೆಗಳ ಕಾರ್ಯಕ್ರಮ. ರಾಯಚೂರು ತಾಲೂಕಿನ ರಘುನಾಥನಹಳ್ಳಿ ಮಹಿಳೆಯರಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ. 7:15 ಹಾಗೂ 9:05 ಭಾವಗೀತೆಗಳ ಕಾರ್ಯಕ್ರಮ. 7:45 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ವಚನ ಗಾಯನ. 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು 10:32 11:59 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು. ಮಧ್ಯಾಹ್ನ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 12:05 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ, 1:10 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ವಿಕಸಿತ ಭಾರತ ಜಿ ರಾಮ್ ಜಿ ಮಿಷನ್ ಕುರಿತು ಕೇಳುವಿರಿ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ 5 ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ. ಇನ್ನು 3:00 FM 101.3 MHz ಗಳಲ್ಲಿ ಕಾರ್ಯಕ್ರಮ.

ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಸಂಜೆ 5 ಗಂಟೆಗೆ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5:30ಕ್ಕೆ ಯುವವಾಣಿಯಲ್ಲಿ ಯುವ ವೈವಿಧ್ಯ ಮಾಹಿತಿ ಹಾಗೂ ಮನೋರಂಜನೆ ಕಾರ್ಯಕ್ರಮ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:15ಕ್ಕೆ ವಚನ ಗಾಯನ ಕಾರ್ಯಕ್ರಮ, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ, 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ, 7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಗುಮಗೇರ ಗ್ರಾಮದ ನಾಗಪ್ಪ ಹಾಗೂ ಸಂಗಡಿಗರಿಂದ ಹಂತಿ ಪದಗಳು, 7:45ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:15ಕ್ಕೆ ಒಡಿಸ್ಸಾದ ಪುರಿಯಲ್ಲಿ ಜರುಗಲಿರುವ ಜಗನ್ನಾಥ ರಥಯಾತ್ರೆ ಕುರಿತು ಬಾನುಲಿ ವರದಿ ದೆಹಲಿ ಕೇಂದ್ರದಿಂದ, 8:30ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ದಿನ್ನಿ ಗ್ರಾಮದ ಮಾಧವ ಸಿಂಗ್ ರಜಪೂತ್ ಹಾಗೂ ಸಂಗಡಿಗರಿಂದ ಜಾನಪದ ಗೀತೆಗಳನ್ನು ಕೇಳುವಿರಿ. 9:15ಕ್ಕೆ ಭಾವಗೀತೆಗಳ ಕಾರ್ಯಕ್ರಮ, 9:30ಕ್ಕೆ ಕನ್ನಡ ಭಾರತಿ ಬೆಂಗಳೂರು ಕೇಂದ್ರದಿಂದ, 10:00ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕದ್ರಿ ಗೋಪಾಲನಾಥನ್ ಅವರ ಸ್ಯಾಕ್ಸೋಫೋನ್ ವಾದನದ ಧ್ವನಿಮುದ್ರಿಕೆ, 10:30ಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇದುವರೆಗೆ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಕಾರ್ಯಕ್ರಮ ವಿವರಣೆಯಲ್ಲಿ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:05, ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ.

ಈ ನಾಡಿನ ಸತ್ವ ಪರಂಪರೆಯನ್ನು ಸಮೃದ್ಧವನ್ನಾಗಿ ಮಾಡಿದವರು ಆಚಾರ್ಯವರ್ಯರು. ಪಾರಮಾರ್ಥ ಜ್ಞಾನ ನಶಿಸುವ ಸಂದರ್ಭದಲ್ಲಿ ಅನುಭಾವಿಗಳನ್ನು, ವಿಭೂತಿಗಳನ್ನು, ಅವತಾರಿಗಳನ್ನು ಪರಶಿವನು ಸೃಷ್ಟಿಸಿದ. ಇಂಥ ಮಹಾನುಭಾವರಲ್ಲಿ ಗದುಗಿನ ಪಂಡಿತ್ ಪುಟ್ಟರಾಜ್ ಗವೈಗಳು ಶ್ರೇಷ್ಠರು. ಇವರು ಸಂಗೀತ ಸಾಹಿತ್ಯವನ್ನು ಅರಿತವರು. ಉದ್ಧಾಮ ಗಾನಯೋಗಿಗಳಾದ ಪಂಡಿತ್ ಪುಟ್ಟರಾಜ್ ಗವೈಗಳು ತಮ್ಮ ಗುರುವಚನ ಪ್ರಭ

ಗ್ರಂಥದಲ್ಲಿ ಗುರುಕುಮಾರ ಪಂಚಾಕ್ಷರೀಶ್ವರ ಎಂಬ ಮುದ್ರಿಕೆಯನ್ನಿಟ್ಟುಕೊಂಡು ಜನಸಾಮಾನ್ಯರ ಹೃದಯ ತಟ್ಟುವಂತೆ ಮನ ಮಿಡಿಯುವಂತೆ ಸಮರ್ಥ ರೀತಿಯಲ್ಲಿ ಈ ವಚನ ಗ್ರಂಥವನ್ನು ನಾಡಿಗೆ ನೀಡಿದ್ದಾರೆ. ಅದರಲ್ಲಿಯ ಕೆಲವು ವಚನಗಳನ್ನು ನಿಮ್ಮೆದುರು ಇಡುತ್ತಿದ್ದೇವೆ.

ಪುಟ್ಟರಾಜ ಗವಾಯಿಗಳ ರಚಿಸಿದ ವಚನವನ್ನು ಎಂ ವೆಂಕಟೇಶ್ ಕುಮಾರ್ ಅವರ ಸ್ವರದಲ್ಲಿ ಕೇಳಿದಿರಿ. ಈಗ ವಾದಿರಾಜರ ಕೃತಿ ಎಂ ಎಸ್ ಶೀಲಾ ಅವರ ಸ್ವರದಲ್ಲಿ.

0: ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:30. ಈಗ ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ.
2: ಯಾವುದೇ ಒಂದು ರಾಷ್ಟ್ರದ ಅಭಿವೃದ್ಧಿ ಮತ್ತು ಭವಿಷ್ಯವು ಆ ದೇಶದ ಯುವಜನತೆಯ ಚಿಂತನೆ, ನೈತಿಕತೆ ಮತ್ತು ಕಾರ್ಯವೈಖರಿಯ ಮೇಲೆ ನಿಂತಿದೆ. ಇಂದಿನ ತೀವ್ರ ಸ್ಪರ್ಧಾತ್ಮಕ ಹಾಗೂ ತಂತ್ರಜ್ಞಾನ ಚಾಲಿತ ಜಗತ್ತಿನಲ್ಲಿ ಯುವಜನರು ಕೇವಲ ತಮ್ಮ ವೈಯಕ್ತಿಕ ಬೆಳವಣಿಗೆಯತ್ತ ಮಾತ್ರ ಗಮನ ಹರಿಸದೆ ಸಮಾಜದ ಒಳಿತಿಗಾಗಿ ಮಿಡಿಯುವ ಸಮಾಜಮುಖಿ ಚಿಂತನೆಯನ್ನು ಮೈಗೂಡಿಸಿಕೊಳ್ಳುವುದು ಅತ್ಯಂತ ಅನಿವಾರ್ಯವಾಗಿದೆ. ಸಮಾಜಮುಖಿ ಚಿಂತನೆ ಎಂದರೆ ಕೇವಲ ದಾನ ಧರ್ಮ ಮಾಡುವುದಲ್ಲ, ಬದಲಾಗಿ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸುವ, ಸಮಾನತೆಯನ್ನು ಬಯಸುವ ಮತ್ತು ಪರಸ್ಪರ ಸಹಕಾರದಿಂದ ಬದುಕುವ ಒಂದು ಉದಾತ್ತ ಮನೋಭಾವವಾಗಿದೆ. ಇಂದಿನ ಯುವ ಪೀಳಿಗೆ ಅತ್ಯಂತ ಬುದ್ಧಿವಂತ, ಜಾಗೃತ ಮತ್ತು ತಂತ್ರಜ್ಞಾನದ ಪ್ರವಾಹದಲ್ಲಿ ಮುಂದುವರೆದಿದೆ. ಆದರೆ ಜಾಗತೀಕರಣ, ಆರ್ಥಿಕ ಸ್ಪರ್ಧೆ ಮತ್ತು ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆಯಿಂದಾಗಿ ಮನುಷ್ಯ ಮನುಷ್ಯರ ನಡುವಿನ ನೈಜ ಸಂಬಂಧಗಳು ಕಡಿಮೆಯಾಗುತ್ತಿವೆ. ನಾನು, ನನ್ನದು, ನನ್ನ ವೃತ್ತಿ, ನನ್ನ ಆಸ್ತಿ ಎಂಬ ಸ್ವಾರ್ಥ ಚಿಂತನೆಗಳು ಹೆಚ್ಚಾಗುತ್ತಿವೆ. ವರ್ಚುಯಲ್ ಪ್ರಪಂಚ, ವಾಸ್ತವ ಜಗತ್ತಿನ ಕಷ್ಟ ಕಾರ್ಪಣ್ಯಗಳಿಗಿಂತ ಡಿಜಿಟಲ್ ಪರದೆಯ ಹಿಂದೆ ಯುವಜನತೆ ಹೆಚ್ಚು ಸಮಯ ಕಳೆಯುತ್ತಿರುವುದು ಸಮಾಜಮುಖಿ ಕಾಳಜಿಯ ಕೊರತೆಗೆ ಒಂದು ಪ್ರಮುಖ ಕಾರಣವಾಗಿದೆ. ಇಂತಹ ಸನ್ನಿವೇಶದಲ್ಲಿ ಯುವಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸಲು ಸಮಾಜಮುಖಿ ಚಿಂತನೆಗಳ ಬಿತ್ತನೆ ಅತ್ಯಗತ್ಯವಾಗಿದೆ. ತಮ್ಮ ದೈನಂದಿನ ಬದುಕಿನ ಓಟದ ನಡುವೆಯೂ ಯುವಜನರು ಸಮಾಜದ ಕಡೆಗೆ ಏಕೆ ತಿರುಗಿ ನೋಡಬೇಕು ಎಂಬುದಕ್ಕೆ ಹಲವಾರು ಕಾರಣಗಳಿವೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಬಲಿಷ್ಠ ರಾಷ್ಟ್ರ ನಿರ್ಮಾಣ. ಯುವಜನರು ಸಮಾಜದ ಸಮಸ್ಯೆಗಳನ್ನು ಅಂದರೆ ಬಡತನ, ಶಿಕ್ಷಣದ ಕೊರತೆ, ಪರಿಸರದ ನಾಶ, ಭ್ರಷ್ಟಾಚಾರ ಮುಂತಾದವುಗಳು, ಇವುಗಳೆಲ್ಲವನ್ನು ಅರ್ಥ ಮಾಡಿಕೊಂಡು ಅವುಗಳ ಪರಿಹಾರದತ್ತ ಯೋಚಿಸಿದಾಗ ಮಾತ್ರ ದೇಶದ ನೈಜ ಮತ್ತು ಸುಸ್ಥಿರ ಅಭಿವೃದ್ಧಿ ಸಾಧ್ಯ. ಮಾನಸಿಕ ನೆಮ್ಮದಿ ಮತ್ತು ನೈತಿಕ ಮೌಲ್ಯಗಳು. ಕೇವಲ ಹಣ ಸಂಪಾದನೆಯಿಂದ ಸಿಗುವ ಸುಖ ತಾತ್ಕಾಲಿಕ, ಆದರೆ ಬೇರೆಯವರ ಕಷ್ಟಕ್ಕೆ ಮಿಡಿಯುವ, ಅಸಹಾಯಕರಿಗೆ ಸಹಾಯ ಮಾಡುವ ಪ್ರವೃತ್ತಿ ನೈಜ ಮಾನಸಿಕ ನೆಮ್ಮದಿ ಮತ್ತು ಜೀವನಕ್ಕೊಂದು ಅರ್ಥವನ್ನು ಒದಗಿಸುತ್ತದೆ. ಸಮಾನತೆಯ ಸಮಾಜದ ನಿರ್ಮಾಣ. ಅಸಮಾನತೆ, ಶೋಷಣೆ ಮತ್ತು ತಾರತಮ್ಯದ ವಿರುದ್ಧ ದನಿ ಎತ್ತಲು ಯುವಜನರಲ್ಲಿ ಸಮಾಜಮುಖಿ ಚಿಂತನೆ ಇರಲೇಬೇಕು. ಮೌನವಾಗಿರುವ ಯುವಜನತೆ ಅನ್ಯಾಯಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡಿದಂತೆ. ಸಾಮಾಜಿಕ ಜವಾಬ್ದಾರಿ. ನಾವು ಪಡೆಯುವ ಶಿಕ್ಷಣ, ಬಳಸುವ ಸಂಪನ್ಮೂಲಗಳು ಎಲ್ಲವೂ ಈ ಸಮಾಜದ ಕೊಡುಗೆ. ಹೀಗಾಗಿ ಸಮಾಜಕ್ಕೆ ಒಂದಿಷ್ಟು ಹಿಂದಿರುಗಿಸುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ. ಕೇವಲ ಪಠ್ಯಪುಸ್ತಕಗಳಿಗೆ ಸೀಮಿತವಾಗದೆ ದಿನಪತ್ರಿಕೆಗಳನ್ನು ಓದುವುದು ಶ್ರೇಷ್ಠ ಚಿಂತಕರ, ಸಮಾಜ ಸುಧಾರಕರ, ಉದಾಹರಣೆಗೆ ಬಸವಣ್ಣ, ಅಂಬೇಡ್ಕರ್, ವಿವೇಕಾನಂದ, ಕುವೆಂಪು ಇವರೆಲ್ಲರ ಸಾಹಿತ್ಯವನ್ನು ಅಧ್ಯಯನ ಮಾಡುವುದು ಮತ್ತು ಸಮಾಜದ ವಿವಿಧ ಸ್ತರದ ಜನರೊಂದಿಗೆ ಬೆರೆಯುವುದು ಮುಖ್ಯವಾಗಿದೆ. ತಂತ್ರಜ್ಞಾನದ ಸಕಾರಾತ್ಮಕ ಬಳಕೆ. ತಮ್ಮ ಬಳಿ ಇರುವ ಬಹುದೊಡ್ಡ ಅಸ್ತ್ರವಾದ ತಂತ್ರಜ್ಞಾನವನ್ನು ಸಮಾಜದ ಒಳಿತಿಗೆ ಬಳಸಬೇಕು. ಸಾಮಾಜಿಕ ಜಾಲತಾಣಗಳನ್ನು ಕೇವಲ ಮನರಂಜನೆಗೆ ಬಳಸದೆ ಸಮಾಜದಲ್ಲಿ ಜಾಗೃತಿ ಮೂಡಿಸಲು, ನೊಂದವರ ದನಿಯಾಗಲು ಮತ್ತು ಸಕಾರಾತ್ಮಕ ಬದಲಾವಣೆ ತರಲು ವೇದಿಕೆಯನ್ನಾಗಿ ಬಳಸಬೇಕು. ಸಹಾನುಭೂತಿ ಮತ್ತು ಮಾನವೀಯತೆ. ಬೇರೆಯವರ ಸ್ಥಾನದಲ್ಲಿ ನಿಂತು ಯೋಚಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ದಾರಿಯಲ್ಲಿ ಹೋಗುವಾಗ ಅಪಘಾತಕ್ಕೀಡಾದವರಿಗೆ ನೆರವಾಗುವುದು, ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ರಕ್ಷಿಸುವುದು, ತಮ್ಮ ಸುತ್ತಮುತ್ತಲಿನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಸಣ್ಣ ಸಣ್ಣ ಪ್ರಯತ್ನಗಳೇ ಸಮಾಜಮುಖಿ ಚಿಂತನೆಯ ಅಡಿಪಾಯ. ಪ್ರಶ್ನಿಸುವ ಮನೋಭಾವವನ್ನು ರೂಢಿಸಿಕೊಳ್ಳಬೇಕು. ಅನ್ಯಾಯ ಮತ್ತು ಮೂಢನಂಬಿಕೆಗಳನ್ನು ಕುರುಡಾಗಿ ಒಪ್ಪಿಕೊಳ್ಳದೆ ವೈಜ್ಞಾನಿಕ ಮನೋಭಾವದಿಂದ ಪ್ರಶ್ನಿಸುವ ಗುಣವನ್ನು ಯುವಜನತೆ ಬೆಳೆಸಿಕೊಳ್ಳಬೇಕು. ಸತ್ಯ ಮತ್ತು ನ್ಯಾಯದ ಪರವಾಗಿ ನಿಲ್ಲುವ ಧೈರ್ಯವೇ ದೊಡ್ಡ ಸಮಾಜಮುಖಿ ಕಾರ್ಯ. ಒಟ್ಟಾರೆಯಾಗಿ ಯುವಜನತೆ ಎಂದರೆ ಕೇವಲ ವಯಸ್ಸಿನ ಸಂಕೇತವಲ್ಲ, ಅದು ಅಗಾಧ ಶಕ್ತಿ, ಉತ್ಸಾಹ ಮತ್ತು ಭರವಸೆಯ ಸಂಕೇತ. ವೃತ್ತಿ ಮತ್ತು ವೈಯಕ್ತಿಕ ಜೀವನದ ಏಳಿಗೆಯ ಜೊತೆ ಜೊತೆಗೆ ಸಮಾಜದ ಬಗ್ಗೆಯೂ ಸ್ವಲ್ಪ ಕಾಳಜಿ ವಹಿಸಿದರೆ ಈ ಜಗತ್ತನ್ನು ಇನ್ನಷ್ಟು ಸುಂದರವಾಗಿಸಬಹುದು ಮತ್ತು ವಾಸಯೋಗ್ಯವಾಗಿಸಬಹುದು. ಸ್ವಾಮಿ ವಿವೇಕಾನಂದರು ಹೇಳಿದಂತೆ, ಯಾವಾಗ ನೀನು ನಿನ್ನ ಸ್ವಾರ್ಥವನ್ನು ಬಿಟ್ಟು ಇತರರಿಗಾಗಿ ಬದುಕುತ್ತೀಯೋ ಆಗ ನೀನು ನಿಜವಾದ ಅರ್ಥದಲ್ಲಿ ಬದುಕುತ್ತೀಯ. ಈ ಮಾತು ಇಂದಿನ ಯುವಜನತೆಗೆ ದಾರಿದೀಪವಾಗಲಿ. ಯಶಸ್ಸಿನ ಓಟದಲ್ಲಿ ಮಾನವೀಯತೆಯನ್ನು ಮರೆಯದಿರೋಣ. ಸಮಾಜಮುಖಿ ಚಿಂತನೆಯು ಪ್ರತಿಯೊಬ್ಬ ಯುವಕ ಯುವತಿಯ ಉಸಿರಾಗಲಿ. ಆ ಮೂಲಕ ಒಂದು ಸ್ವಸ್ಥ, ಸಮೃದ್ಧ ಮತ್ತು ಮೌಲ್ಯಯುತ ಸಮಾಜ ನಿರ್ಮಾಣವಾಗಲಿ ಎಂದು ಆಶಿಸೋಣ.
1: ಇದುವರೆಗೂ ಡಾಕ್ಟರ್ ಪಿ ಶಿವರಾಜು ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35. ಈಗ ರೈತರಿಗೆ ಸಲಹೆ.
3: ಕಿರು ನೀರಿನ ಮೂಲಗಳಾದಂತಹ ಕೊಳವೆ ಬಾವಿ, ಕೆರೆ, ಕುಂಟೆ, ಬಾವಿಗಳು ಇಂದು ಬತ್ತಿ ಹೋಗುತ್ತಿವೆ. ನೀರಿನ ಪ್ರಮಾಣವು ಕಡಿಮೆಯಾಗಿ ಅವುಗಳು ತಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ಕಡಿಮೆ ಮಾಡಿಕೊಂಡಿವೆ. ಕರ್ನಾಟಕ ರಾಜ್ಯದ ಹೆಚ್ಚಿನ ಪ್ರದೇಶಗಳು ಮಳೆ ಆಧಾರಿತ ಪ್ರದೇಶವಾಗಿದ್ದು ಸೀಮಿತ ಅಂತರ್ಜಲ ಸಂಪನ್ಮೂಲವನ್ನು ಹೊಂದಿದೆ. ಜನಸಂಖ್ಯೆ ಹೆಚ್ಚಳ, ನಗರೀಕರಣ, ಕೈಗಾರೀಕರಣ ಹೆಚ್ಚಳದಿಂದಾಗಿ ಮತ್ತು ಹವಾಮಾನ ವೈಪರೀತ್ಯದಿಂದಾಗಿ ಅಂತರ್ಜಲ ಬಹುಬೇಡಿಕೆಯ ಸಂಪನ್ಮೂಲವಾಗಿದೆ. ಅಂತರ್ಜಲ ಸಂಪನ್ಮೂಲದ ಅಭಿವೃದ್ಧಿ ಮತ್ತು ನಿರ್ವಹಣೆಯನ್ನು ಕೈಗೊಳ್ಳದಿದ್ದಲ್ಲಿ ಲಭ್ಯತೆಯು ಕ್ಷೀಣವಾಗಿ ಮುಂದೆ ಬಹಳಷ್ಟು ನೀರಿನ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗಿದೆ. ಆದ್ದರಿಂದ ಕೊಳವೆ ಬಾವಿಯ ಮರುಪೂರಣ ಮುಖ್ಯವಾಗಿ ರೈತ ಬಾಂಧವರು ಮಾಡುವ ಅಗತ್ಯತೆಗಳಲ್ಲಿ ಒಂದಾಗಿದ್ದು, ಪ್ರತಿ ವರ್ಷ ಅಂತರ್ಜಲ ಮಟ್ಟ 1 ಮೀಟರ್ನಷ್ಟು ಕುಸಿಯುತ್ತಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುವ ನೀರು ಹಳ್ಳ, ಕೊಳ್ಳ, ನದಿ ಮತ್ತು ಸಮುದ್ರದಲ್ಲಿ ಸೇರಿಕೊಳ್ತಾ ಇದೆ. ಆದ್ದರಿಂದ ಮಳೆ ನೀರಿನ ಕೊಯ್ಲು ಮಾಡಿ ಕೊಳವೆ ಬಾವಿ, ತೆರೆದ ಬಾವಿಗಳಿಗೆ ಸೇರಿಸುವುದರಿಂದ ಅಂತರ್ಜಲದ ಮಟ್ಟವನ್ನು ನಾವು ಹೆಚ್ಚಿಸಬಹುದು. ಇತ್ತೀಚಿನ ದಿನಗಳಲ್ಲಿ ಕೊಳವೆ ಬಾವಿಗಳಲ್ಲಿ ಹೆಚ್ಚಿನ ಉಪ್ಪಿನಂಶ ಕಂಡುಬರುತ್ತಿದ್ದು ಮಳೆ ನೀರನ್ನು ಕೊಳವೆ ಬಾವಿ, ತೆರೆದ ಬಾವಿಗಳಿಗೆ ಮರುಪೂರಣಗೊಳಿಸುವುದರಿಂದ ಸ್ವಲ್ಪ ಮಟ್ಟಿಗೆ ಉಪ್ಪಿನ ಅಂಶ ಕೂಡ ಕಡಿಮೆ ಮಾಡಬಹುದು. ರಾಜ್ಯದ ಕೆಲವು ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಅಂತರ್ಜಲವು 400-500 ಅಡಿಗಳಿಗಿಂತಲೂ ಕೆಳಕ್ಕಿದೆ. ಹಾಗೂ ಇನ್ನು ಕೆಲವೆಡೆ ಕೋಲಾರ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಸುಮಾರು 900-1,000 ಅಡಿ ಆಳಕ್ಕಿದೆ. ಇಂತಹ ಪ್ರದೇಶಗಳಲ್ಲಿ ಮಳೆ ನೀರಿನ ಕೊಯ್ಲು ಮಾಡಿ ಕೊಳವೆ ಬಾವಿ ಅಥವಾ ತೆರೆದ ಬಾವಿಗಳಿಗೆ ಮರುಪೂರ್ಣ ಮಾಡೋದರಿಂದ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು. ಇನ್ನು ಕೊಳವೆ ಬಾವಿ ಮರುಪೂರ್ಣ ಮಾಡಲು ರೈತ ಬಾಂಧವರು ಅನುಸರಿಸಬೇಕಾದಂತಹ ಕ್ರಮಗಳ ಕುರಿತು ಹೇಳೋದಾದರೆ, ಭೂಮಿಯನ್ನು ಸಮತಟ್ಟಾಗಿರಿಸಿಕೊಳ್ಳುವುದು ಹಾಗೂ ಇಳಿಜಾರು ಪ್ರದೇಶಗಳಲ್ಲಿ ಮೆಟ್ಟಲು ಮಟ್ಟಾಗಿ ಪರಿವರ್ತಿಸಬೇಕು. ಬದುಗಳ ಮೇಲಿನ ಪ್ರದೇಶಗಳಲ್ಲಿ ಇಂಗುಗಾಲುವೆ ನಿರ್ಮಾಣ ಮಾಡಬೇಕು. ಕಿರು ಕಾಲುವೆಗಳಲ್ಲಿ ಅಲ್ಲಲ್ಲಿ ಅಡೆತಡೆ ನಿರ್ಮಾಣ ಮಾಡ್ಕೋಬೇಕಾಗ್ತದೆ. ಬದುಗಳ ಮೇಲೆ ಹುಲ್ಲು ಅಥವಾ ಗಿಡಮರಗಳನ್ನು ಬೆಳೆಸಬೇಕು. ಹರಿಯುವ ನೀರಿಗೆ ಸಾಧ್ಯವಾದ ಕಡೆಗಳಲ್ಲಿ ಅಡ್ಡಗಟ್ಟಿ ನಿರ್ಮಾಣವನ್ನು ಮಾಡಬೇಕು. ತಗ್ಗು ಪ್ರದೇಶಕ್ಕೆ ಬಂದ ನೀರು ನಿಲ್ಲದಂತೆ ಕಾಲುವೆ ನಿರ್ಮಾಣ ಮಾಡುವುದು, ಸಾಧ್ಯವಾದಷ್ಟು ಕಡೆ ಹಳ್ಳಗಳಿಗೆ ಅಡೆತಡೆ ಹಾಕುವುದು ಉತ್ತಮವಾಗಿರ್ತದೆ. ಈ ಕೊಳವೆ ಬಾವಿ ಮರುಪೂರಣಕ್ಕೆ ತಗಲಬಹುದಾದಂತಹ ವೆಚ್ಚದ ಕುರಿತು ಹೇಳೋದಾದರೆ, ಈ ಘಟಕ ಸ್ಥಾಪಿಸಲು ಸುಮಾರು 45,000-80,000 ಕೂಡ ಖರ್ಚು ಆಗಬಹುದು. ಈ ಕೊಳವೆ ಬಾವಿ ಮರುಪೂರಣದಿಂದ ಆಗುವ ಅನುಕೂಲತೆಗಳ ಕುರಿತು ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ, ಹರಿಯುವ ನೀರನ್ನು ಕೊಯ್ಲು ಮಾಡಿ ಕೊಳವೆ ಬಾವಿಗಳಿಗೆ ಸೇರಿಸುವುದರಿಂದ ಅಂತರ್ಜಲ ಮಟ್ಟ ಹೆಚ್ಚಿಸುತ್ತದೆ. ಮಳೆ ನೀರು ಹರಿದು ಹೋಗುವುದನ್ನು ನಿಲ್ಲಿಸಿ ಕೊಳವೆ ಬಾವಿಗಳಿಗೆ ಸೇರಿಸುವುದರಿಂದ ನೀರಿನ ಗುಣಮಟ್ಟ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗ್ತದೆ. ಬತ್ತಿ ಹೋದ ಹಾಗೂ ಕೊಳವೆ ಬಾವಿಗಳ ನೀರಿನ ಗುಣಮಟ್ಟ ಕಳಪೆ ಇರುವುದರಿಂದ ಹಾಗೆಯೇ ಬಿಟ್ಟಿರುವಂತಹ ಕೊಳವೆ ಬಾವಿಗಳನ್ನು ಮರುಪೂರ್ಣ ಮಾಡಿ ಮತ್ತೆ ಉಪಯೋಗಿಸಬಹುದು. ಕೊಳವೆ ಬಾವಿಗಳ ಮರುಪೂರ್ಣ ಮಾಡೋದರಿಂದ ಕೊಳವೆ ಬಾವಿಗಳಲ್ಲಿ ನೈಸರ್ಗಿಕವಾಗಿ ಹೆಚ್ಚಿನ ನೀರು ಸಂಗ್ರಹ ಆಗ್ತದೆ. ಇದರಿಂದ ಬರಗಾಲದ ಸಮಯದಲ್ಲಿ ಕೂಡ ನೀರು ಹೆಚ್ಚು ಲಭ್ಯವಾಗಿ ಹೆಚ್ಚು ಪ್ರದೇಶಗಳಿಗೆ ನಾವು ನೀರನ್ನು ಕೊಡಬಹುದು. ಇನ್ನು ಈ ಕೊಳವೆ ಬಾವಿಗಳ ಮರುಪೂರ್ಣದ ವಿನ್ಯಾಸ ಮಾಡುವಂತಹ ವಿಧಾನಗಳ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು.
0: ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
7: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ರಾಯಚೂರು ತಾಲೂಕಿನ ರಘುನಾಥನಹಳ್ಳಿ ಗ್ರಾಮದ ಮಹಿಳೆಯರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣ.

ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ರಾಯಚೂರು ತಾಲೂಕಿನ ರಘುನಾಥನಹಳ್ಳಿ ಗ್ರಾಮದ ಮಹಿಳೆಯರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:55 ಆಗುತ್ತಲಿದೆ. ಸಂಸ್ಕೃತ ವಾರ್ತೆ ದೆಹಲಿ ಕೇಂದ್ರದಿಂದ.

ಕೇಳುಗರೆ, ಈ ದಿನ ಪ್ರಸಾರವಾಗುವ ಮುಖ್ಯ ಕಾರ್ಯಕ್ರಮಗಳು ಹೀಗಿವೆ. ಈ ಬೆಳಿಗ್ಗೆ 9:30 ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:30 ಯುವವಾಣಿಯಲ್ಲಿ ಯುವ ವೈವಿಧ್ಯ ಮಾಹಿತಿ ಹಾಗೂ ಮನೋರಂಜನೆ ಕುರಿತ ಕಾರ್ಯಕ್ರಮ. ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾತ್ರಿ 8:15 ಒಡಿಸ್ಸಾದ ಪುರಿಯಲ್ಲಿ ಜರುಗುವ ಜಗನ್ನಾಥ ರಥಯಾತ್ರೆ ಕುರಿತು ಬಾನುಲಿ ವರದಿ ದೆಹಲಿ ಕೇಂದ್ರದಿಂದ ಕೇಳಬಹುದು. ಇವು ಈ ದಿನ ಪ್ರಸಾರವಾಗುವ ಮುಖ್ಯ ಕಾರ್ಯಕ್ರಮಗಳು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ವಾಣಿಜ್ಯ ಪ್ರಕಟಣೆಗಳ ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿ

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

0: ಬಾಯಲ್ಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆ ರೈತರ ಜಮೀನುಗಳ ಬಲವಂತ ಸ್ವಾಧೀನ ಇಲ್ಲ, ಮುಖ್ಯಮಂತ್ರಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವುದು ಮತ್ತು ರೈತರ ಮೇಲಿನ ಪ್ರಕರಣ ಹಿಂಪಡೆಯುವಂತೆ ಒತ್ತಾಯಿಸಿ ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳಿದು ಬೆಳೆದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ, ವಿಧಾನ ಪರಿಷತ್ ಸಭಾಪತಿ ಅಭಿಮತ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚುರುಕುಗೊಂಡಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಯಾವುದೇ ರೈತರ ಜಮೀನನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾರಿಗೆ ಭೂಮಿ ನೀಡಲು ಇಷ್ಟವಿಲ್ಲವೋ ಅವರು ಕೃಷಿ ಮಾಡಿಕೊಂಡಿರಬಹುದು, ಯಾರು ಸ್ವಇಚ್ಛೆಯಿಂದ ಭೂಮಿ ನೀಡಲು ಸಿದ್ಧರಿದ್ದಾರೋ ಅವರು ಸರ್ಕಾರಕ್ಕೆ ಒಪ್ಪಿಸಿ ಪರಿಹಾರ ಪಡೆದುಕೊಳ್ಳಬಹುದು ಎಂದರು. ಯೋಜನೆಯ ಅನುಷ್ಠಾನದ ಕುರಿತು ಪರಿಶೀಲಿಸಲು ಮತ್ತು ರೈತರ ಅಭಿಪ್ರಾಯ ಹಾಗೂ ಆತಂಕಗಳನ್ನು ಆಲಿಸಲು ಸಮಿತಿಯೊಂದನ್ನು ರಚಿಸಲಾಗುವುದು. ಸಮಿತಿಯ ವರದಿ ಬಂದ ನಂತರ ಮುಂದಿನ ನಿರ್ಧಾರವನ್ನು ಸಂಪುಟ ಸಭೆಯ ಮುಂದೆ ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡಬೇಕು ಹಾಗೂ ಪ್ರತಿಭಟನಾ ರೈತರ ಮೇಲೆ ದಾಖಲಿಸಿರುವ ಪ್ರಕರಣ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಇದೇ 17ರಂದು ಅಂದರೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶಾಸಕರು ಸಂಸದರು ಧರಣಿ ಸತ್ಯಾಗ್ರಹ ನಡೆಸಲಿದ್ದಾರೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ 70%ರಷ್ಟು ಮಳೆ ಕೊರತೆಯಾಗಿದ್ದು ಬರಗಾಲ ಸ್ಥಿತಿ ತಲೆದೋರಿದೆ. ಸಂಕಷ್ಟಕ್ಕೆ ಒಳಗಾಗಿರುವ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಬರಗಾಲ ಅಧ್ಯಯನಕ್ಕೆ ತಂಡ ಕಳಿಸಿ ಎಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಸುಮ್ಮನಾದರೆ ಸಾಲದು, ಬರ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಎನ್ನುವುದನ್ನು ರಾಜ್ಯದ ಜನತೆಗೆ ತಿಳಿಸಬೇಕು ಎಂದು ಮುಖ್ಯಮಂತ್ರಿ ಅವರನ್ನು ಬಿವೈ ವಿಜೇಂದ್ರ ಆಗ್ರಹಿಸಿದರು.

0: ರಾಜ್ಯದಲ್ಲಿ ಮಳೆ ಕೊರತೆಯಿಂದಾಗಿ ಉದ್ಭವಿಸಬಹುದಾದ ಬರ ಪರಿಸ್ಥಿತಿ ನಿರ್ವಹಣೆಗೆ ಪರಿಹಾರ ನೀಡುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ನವದೆಹಲಿಗೆ ತೆರಳಿದ್ದಾರೆ. ಕೇಂದ್ರ ಸಚಿವರನ್ನು ಭೇಟಿ ಮಾಡಲಿರುವ ಮುಖ್ಯಮಂತ್ರಿ ಅವರು ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ಎಂದು ಮುಖ್ಯಮಂತ್ರಿ ಅವರ ವಿಶೇಷ ಕರ್ತವ್ಯ ಅಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಬಿಎಸ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಕುರಿತಂತೆ ಮುಖ್ಯಮಂತ್ರಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚಿಸುವ ಸಾಧ್ಯತೆಯೂ ಇದೆ. ಪರಿಶಿಷ್ಟ ಜಾತಿ ವಿಶೇಷ ಘಟಕ ಯೋಜನೆಯಡಿ ರಾಜ್ಯದ ಪರಿಶಿಷ್ಟ ಜಾತಿಯ ಸೈಕಲ್ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಅಂತಾರಾಷ್ಟೀಯ ಗುಣಮಟ್ಟದ ಸ್ಪರ್ಧಾತ್ಮಕ ಸೈಕಲ್ಗಳನ್ನು ಹಾಗೂ ಸೈಕಲ್ ಬಿಡಿಭಾಗಗಳನ್ನು ಸರ್ಕಾರದಿಂದ ಉಚಿತವಾಗಿ ವಿತರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಬೆಂಗಳೂರಿನ ಯುವನಿಕ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಸೈಕಲ್ಗಳನ್ನು ಹಸ್ತಾಂತರಿಸಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದ ರಾಜ್ಯದ ಆಯ್ದ 36 ಜನ ಪ್ರತಿಭಾನ್ವಿತ ಸೈಕ್ಲಿಂಗ್ ಕ್ರೀಡಾಪಟುಗಳಿಗೆ ಅತ್ಯಾಧುನಿಕ ಹಾಗೂ ಅಂತಾರಾಷ್ಟೀಯ ಗುಣಮಟ್ಟದ ಸೈಕಲ್ಗಳನ್ನು ಹಾಗೂ ಸೈಕಲ್ ಬಿಡಿಭಾಗಗಳನ್ನು ಇಲಾಖೆ ವತಿಯಿಂದ ಉಚಿತವಾಗಿ ವಿತರಿಸಲಾಗಿದೆ ಎಂದರು. ರಾಜ್ಯದ ಕ್ರೀಡಾಪಟುಗಳನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದ್ದು, ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ನಂತಹ ಜಾಗತಿಕ ಕ್ರೀಡಾಕೂಟಗಳಲ್ಲಿ ಭಾರತವನ್ನು ಪ್ರತಿನಿಧಿಸುವ ಗುರಿ ಹೊಂದಿರುವ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಈ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಸಚಿವರು ಹೇಳಿದರು. ಮಲೆನಾಡು, ಅರೆಮಲೆನಾಡು ಹಾಗೂ ಬಯಲುಸೀಮೆ ಕರಾವಳಿ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ಆಗೊಂಬೆ ಘಾಟ್ ರಸ್ತೆಯ ಸರ್ವಾಂಗೀಣ ಅಭಿವೃದ್ಧಿ ಕೈಗೊಳ್ಳುವ ನಿಟ್ಟಿನಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರಿಗಳೊಂದಿಗೆ ಅಭಿವೃದ್ಧಿ ಕಾರ್ಯಗಳ ಸಾಧಕ ಬಾಧಕ ಕುರಿತು ಚರ್ಚೆ ನಡೆಸಿದರು. ಮಲೆನಾಡು, ಅರೆಮಲೆನಾಡು ಹಾಗೂ ಬಯಲುಸೀಮೆ ಕರಾವಳಿ ಭಾಗಕ್ಕೆ ಅತಿ ಸಮೀಪದ ಸಂಪರ್ಕ ಕಲ್ಪಿಸುವ ಆಗುಂಬೆ ಘಾಟ್ನಲ್ಲಿ ಹೆಚ್ಚು ಲಘು ವಾಹನಗಳು, ಮಿನಿ ಬಸ್ಸುಗಳು ಸಂಚರಿಸುತ್ತವೆ. ಘಟ್ಟದ ಹೆಚ್ಚು ಹೆಚ್ಚು ಜನರು ಇದೇ ಮಾರ್ಗವಾಗಿ ಸಂಚರಿಸುತ್ತಾರೆ. ಈ ಘಾಟ್ ರಸ್ತೆಯ ಕೆಲವೊಂದು ಸ್ಥಳಗಳಲ್ಲಿ ಅಗಲೀಕರಣ, ರಕ್ಷಣಾ ಗೋಡೆಗಳ ನಿರ್ಮಾಣ ಸೇರಿದಂತೆ ಮತ್ತಿತರ ರಸ್ತೆ ಕಾಮಗಾರಿಗಳನ್ನು ಕೈಗೊಳ್ಳಲು ಪರಿಶೀಲನೆ ನಡೆಸಿ ಕೈಗೊಳ್ಳಬೇಕಾಗಿರುವ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳಿಂದ ಸಚಿವರು ಮಾಹಿತಿ ಪಡೆದರು. ಮೈಸೂರು ಜಿಲ್ಲೆಯಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾಮಗಾರಿಗಳಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು, ಮೈಸೂರು ನಗರದಲ್ಲಿ ವೈಟ್ ಟ್ಯಾಪಿಂಗ್ ಮಾಡುತ್ತಿರುವ ಕಡೆ ಜನರಿಗೆ ಮಾಹಿತಿ ನೀಡಬೇಕು, ಇನ್ನೂ ಪ್ರಾರಂಭವಾಗದೇ ಇರುವ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನು ದಸರಾ ಮುಗಿದ ಮೇಲೆ ಪ್ರಾರಂಭಿಸುವಂತೆ ಸೂಚಿಸಿದ ಅವರು, ದಸರಾದಲ್ಲಿ ಹೆಚ್ಚಿನ ವಾಹನ ದಟ್ಟಣೆ ಉಂಟಾಗುತ್ತದೆ, ವಾಹನ ದಟ್ಟಣೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ರಾಜ್ಯದಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಸಾರ್ಥಕ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗದಗ್ನಲ್ಲಿ ಅವ್ವ ಸೇವಾ ಟ್ರಸ್ಟ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶತಮಾನೋತ್ಸವ ಆಚರಿಸಿಕೊಂಡ ನೂರಾರು ಶಾಲೆಗಳು ಮುಚ್ಚುತ್ತಿರುವುದು ಅತ್ಯಂತ ನೋವಿನ ಸಂಗತಿ. ಆಂಗ್ಲ ಭಾಷೆಯ ವ್ಯಾಮೋಹದಲ್ಲಿ ಇಂದು ಪ್ರತಿಯೊಬ್ಬ ಪಾಲಕರು ಇದ್ದಾರೆ. ಹೀಗಾಗಿ ಕನ್ನಡ ಶಾಲೆಗಳಿಗೆ ಕುತ್ತು ಬಂದಿದೆ. ಎಷ್ಟೇ ಕಷ್ಟವಾದರೂ ಕನ್ನಡ ಶಾಲೆಗಳನ್ನು ಮುಚ್ಚುವ ಪ್ರಯತ್ನವನ್ನು ಸರ್ಕಾರ ಮಾಡಬಾರದು ಎಂದು ಅವರು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಕಾರ್ಯ ಚುರುಕುಗೊಂಡಿದ್ದು ಗಣಕೀಕರಣ ಪ್ರಗತಿಯಲ್ಲಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರಿದ್ದು ಇದುವರೆಗೆ ಒಟ್ಟು 30,63,872 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 4,06,288 ಎನ್ಯುಮರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 15,52,657 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು ಒಟ್ಟು 5,69,247 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ. ಗೈರು, ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 75,509 ಮತದಾರರನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದ್ದು ಇದುವರೆಗೆ 9,02,629 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 3,95,478 ಎನ್ಯುಮಿನೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ವೇಳಾಪಟ್ಟಿಯನ್ನು 10 ದಿನ ವಿಸ್ತರಿಸಿ ಭಾರತೀಯ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಈ ಮೊದಲು ಪ್ರಕಟಿಸಿದ್ದ ವೇಳಾಪಟ್ಟಿಯ ಪ್ರಕಾರ ಗಣತಿ ನಮೂನೆಗಳ ವಿತರಣೆ, ಸಂಗ್ರಹ ಮತ್ತು ಡಿಜಿಟಲೀಕರಣ ಕಾರ್ಯ ಇದೇ 29ಕ್ಕೆ ಕೊನೆಗೊಳ್ಳಬೇಕಿತ್ತು. ಈಗ ವೇಳಾಪಟ್ಟಿಯನ್ನು 8 ರವರೆಗೆ ವಿಸ್ತರಿಸಲಾಗಿದ್ದು 7 ಅಕ್ಟೋಬರ್ಗೆ ಪ್ರಕಟವಾಗಬೇಕಿದ್ದ ಅಂತಿಮ ಮತದಾರರ ಪಟ್ಟಿ 19 ಅಕ್ಟೋಬರ್ಗೆ ಪ್ರಕಟವಾಗಲಿದೆ. ಇಂದು ವಿಶ್ವ ಹಾವು ದಿನ. ವಿಶ್ವದಾದ್ಯಂತ ಜುಲೈ 16ರಂದು ವಿಶ್ವ ಹಾವುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ಹಲವು ವಿಧಾಯಕ ಕಾರ್ಯಕ್ರಮಗಳು ಮತ್ತು ಆಚರಣೆಯ ಮೂಲಕ 3,500ಕ್ಕೂ ಹೆಚ್ಚು ಜಾತಿಯ ಹಾವುಗಳ ಸೌಂದರ್ಯ, ವೈವಿಧ್ಯತೆ ಮತ್ತು ಪರಿಸರದಲ್ಲಿ ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆ ರೈತರ ಜಮೀನುಗಳ ಬಲವಂತ ಸ್ವಾಧೀನ ಇಲ್ಲ, ಮುಖ್ಯಮಂತ್ರಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವುದು ಮತ್ತು ರೈತರ ಮೇಲಿನ ಪ್ರಕರಣ ಹಿಂಪಡೆಯುವಂತೆ ಒತ್ತಾಯಿಸಿ ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳಿದು ಬೆಳೆದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ, ವಿಧಾನಪರಿಷತ್ ಸಭಾಪತಿ ಅಭಿಮತ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚುರುಕುಗೊಂಡಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
4: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:15. ಈಗ ಭಾವಗೀತೆಗಳ ಕಾರ್ಯಕ್ರಮ.
5: ಬಿದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
7: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಶಿವಮೊಗ್ಗ ಅವರ, ಶಿವಮೊಗ್ಗ ಸುಬ್ಬಣ್ಣ ಅವರ ಸ್ವರದಲ್ಲಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯದಲ್ಲಿರುವ ಭಾವಗೀತೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯದಲ್ಲಿರುವ ಮತ್ತೊಂದು ಭಾವಗೀತೆ ಸುಲೋಚನಾ ಅವರ ಸ್ವರದಲ್ಲಿ.

0: ದೊಡ್ಡ ರಂಗೇಗೌಡ ಅವರ ಸಾಹಿತ್ಯದಲ್ಲಿದ್ದ ಭಾವಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಕೇಳಿದಿರಿ.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:30.

ಕೇಳುಗರೆ, ಜವಾಹರ ನವೋದಯ ವಿದ್ಯಾಲಯ ಕನ್ನಾಪುರಹಟ್ಟಿ ಮುದುಗಲ್ ತಾಲೂಕು ಲಿಂಗಸುಗೂರು ಜಿಲ್ಲೆ ರಾಯಚೂರು ಇವರ JNVST 2027 ಮೂಲಕ 6ನೇ ತರಗತಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಕಟಣೆ. ಎರಡು ಸಾವಿರದ 2027-28 ಶೈಕ್ಷಣಿಕ ವರ್ಷದ ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ ಮೂಲಕ JNVST 6ನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ನೋಂದಣಿ ಪೋರ್ಟಲ್ ಆರಂಭಿಸಲಾಗಿದೆ. ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 31/7/2026. ಅಭ್ಯರ್ಥಿಗಳು ಯಾವುದೇ ಶುಲ್ಕವಿಲ್ಲದೆ ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಲು ಕೋರಲಾಗಿದೆ. ವೆಬ್ಸೈಟ್ https://navodaya.gov.in. ಪ್ರವೇಶ ಮಾಹಿತಿ ಪುಸ್ತಕ https://navodaya.gov.in. /NVS/EN/Admission JNVST/Admission Notifications. ಪ್ರಕಟಣೆ ಕೇಳಿದಿರಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:34 ಆಗುತ್ತಲಿದೆ. ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.
1: ಜಾಹೀರಾತು, ನಂತರ 7:35 ವಾರ್ತೆಗಳನ್ನು ಕೇಳುವರಿ.
2: ಕೇಳುಗರೆ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4999 ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ಹಲೋ ಕೃಷಿರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಹರಿಯಾಣ ಭೇಟಿ, ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ. ಹಲವು ವಲಯಗಳಲ್ಲಿ ಸಹಕಾರ ಸಂಬಂಧ ವಿಸ್ತರಣೆಗೆ ಭಾರತ ಬೆಲ್ಜಿಯಂ ಒಪ್ಪಿಗೆ. ಭಾರತ ಯುಕೆ ವ್ಯಾಪಾರ ಒಪ್ಪಂದ ಜಾರಿ, ಮೊದಲ ದಿನವೇ 140 ಮಿಲಿಯನ್ ಮೌಲ್ಯದ ವಸ್ತುಗಳ ರಫ್ತು. ರೈಲ್ವೆ ಬುಕಿಂಗ್ ಇನ್ನು ಸರಳ ಸುಲಭ, ಐಆರ್ಸಿಟಿಸಿಯಿಂದ ಹೊಸ ಬೀಟಾ ಆವೃತ್ತಿ ಆರಂಭ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದಾರೆ. ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ಜಿಂದ್ ಮತ್ತು ಸೋನಿಪತ್ ನಡುವಿನ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿ ಅವರು ಮಧ್ಯಾಹ್ನ ಚಂಡೀಗಢಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಸೇರಿದಂತೆ 6,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಆಧುನಿಕ ಮಾತೃ ಮತ್ತು ಮಕ್ಕಳ ಕೇಂದ್ರ ಹಾಗೂ ಅತ್ಯಾಧುನಿಕ ನರವಿಜ್ಞಾನ ಕೇಂದ್ರವನ್ನು ಪ್ರಧಾನಿ ಉದ್ಘಾಟಿಸುವರು. ನಂತರ ಪ್ರಧಾನಿ ಅವರು ಜಲಂಧರ್ಗೆ ಭೇಟಿ ನೀಡಲಿದ್ದು ಸಂಪರ್ಕ ಬಲವರ್ಧನೆ ಮತ್ತು ಆರ್ಥಿಕ ಅಭಿವೃದ್ಧಿ ವೇಗಗೊಳಿಸುವ ಗುರಿ ಹೊಂದಿರುವ 5,470 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕಂಟೋನ್ಮೆಂಟ್ ಸೇರಿ 75 ಪುನರಾಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡುವರು. ವ್ಯಾಪಾರ ಮತ್ತು ಹೂಡಿಕೆ, ಹಸಿರು ಇಂಧನ ಪರಿವರ್ತನೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಸಂಪರ್ಕ, ರಕ್ಷಣೆ, ಭದ್ರತೆ, ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳು ಹಾಗೂ ಜನರ ವಿನಿಮಯ ಸೇರಿ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಸಂಬಂಧವನ್ನು ಮತ್ತಷ್ಟು ವೃದ್ಧಿಸಲು ಭಾರತ ಮತ್ತು ಬೆಲ್ಜಿಯಂ ಒಪ್ಪಿಕೊಂಡಿವೆ. ಹೆಚ್ಚು ರಚನಾತ್ಮಕ ಮತ್ತು ಸಮಗ್ರ ಪಾಲುದಾರಿಕೆಯ ಮೂಲಕ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವತ್ತ ಮಹತ್ವದ ಹೆಜ್ಜೆಯನ್ನಿಡುವ ಭಾರತ ಬೆಲ್ಜಿಯಂ ಕಾರ್ಯತಂತ್ರದ ಸಂವಾದದ ಮೊದಲ ಸಭೆ ನಿನ್ನೆ ಬ್ರಸೆಲ್ಸ್ನಲ್ಲಿ ನಡೆಯಿತು. ಕಾರ್ಯತಂತ್ರದ ಸಂವಾದದ ಉದ್ಘಾಟನಾ ಗೋಷ್ಠಿಯಲ್ಲಿ ಸಹ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ.ಎಸ್.ಜೈಶಂಕರ್ ಮತ್ತು ಬೆಲ್ಜಿಯಂನ ಉಪಪ್ರಧಾನಿ ಮತ್ತು ವಿದೇಶಾಂಗ ವ್ಯವಹಾರ ಹಾಗೂ ಅಭಿವೃದ್ಧಿ ಸಹಕಾರ ಸಚಿವ ಮ್ಯಾಕ್ಸಿಮ್ ಪ್ರೆವೋಟ್ ಅವರು ವಹಿಸಿದ್ದರು. ಡಾ.ಜೈಶಂಕರ್ ಅವರು ಯುರೋಪ್ ಜೊತೆಗಿನ ಭಾರತದ ಒಳಗೊಳ್ಳುವಿಕೆಯಲ್ಲಿ ಬೆಲ್ಜಿಯಂ ವಿಶೇಷ ಸ್ಥಾನವನ್ನು ಹೊಂದಿದೆ, ದ್ವಿಪಕ್ಷೀಯ ಪಾಲುದಾರಿಕೆ ಆಳವಾಗಿ ಬೆಳೆಯುತ್ತಿರುವಂತೆಯೇ ಭಾರತ ಐರೋಪ್ಯ ಒಕ್ಕೂಟದ ಸಂಬಂಧವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂದರು.
1: As open societies and as market economies, India and the EU have a natural affinity. The rule of law and the sanctity of contracts are central to our thinking. When it comes to sensitive technologies, this is all the more important. The fact is that emerging technologies literally hold the potential to shape our lifestyle and future. India and the European Union have developed this trust with each other and now strive to take that into the business and technology domains.
0: ವ್ಯಾಪಾರ, ಹೂಡಿಕೆ ಮತ್ತು ನಾವೀನ್ಯತೆ ಎರಡೂ ದೇಶಗಳನ್ನು ಹತ್ತಿರಕ್ಕೆ ತರುತ್ತದೆ ಮತ್ತು ಭವಿಷ್ಯದ ಸಹಕಾರಕ್ಕೆ ಭದ್ರ ಬುನಾದಿಯನ್ನು ಒದಗಿಸುತ್ತದೆ ಎಂದು ಪ್ರೆವೋಟ್ ಹೇಳಿದರು. ಭಾರತ ಮತ್ತು ಯುಕೆ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜಾರಿಯಾದ ಮೊದಲ ದಿನವಾದ ನಿನ್ನೆ ಸುಮಾರು 140 ಮಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಇಟಿಎ ಒಪ್ಪಂದ ಉಭಯ ದೇಶಗಳಿಗೂ ಅಗಾಧ ಮಾರುಕಟ್ಟೆ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ. ಇದು ಮುಂಬರುವ ದಿನಗಳಲ್ಲಿ ಕೇವಲ ವ್ಯಾಪಾರ ವಲಯಕ್ಕೆ ಮಾತ್ರವಲ್ಲ ಸೇವಾ ವಲಯಕ್ಕೂ ಕೂಡ ದೊಡ್ಡ ಪ್ರಮಾಣದ ಉತ್ತೇಜನವನ್ನು ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರೈಲ್ವೆ ಸಚಿವಾಲಯವು ಭಾರತೀಯ ರೈಲ್ವೆ ಅಡುಗೆ ಮತ್ತು ಪ್ರವಾಸೋದ್ಯಮ ನಿಗಮದ ಐಆರ್ಸಿಟಿಸಿ ವೆಬ್ಸೈಟ್ನ ಹೊಸ ಬೀಟಾ ಆವೃತ್ತಿಯನ್ನು ಆರಂಭಿಸಿದೆ. ಇದು ರೈಲು ಟಿಕೆಟ್ ಬುಕಿಂಗ್ ಅನ್ನು ಹೆಚ್ಚು ಸರಳ ಮತ್ತು ಬಳಕೆದಾರ ಸ್ನೇಹಿಯನ್ನಾಗಿ ಮಾಡುತ್ತದೆ. ಹೊಸ ಆವೃತ್ತಿಯಲ್ಲಿ 4 ಪ್ರಮುಖ ಸುಧಾರಣೆ ಮಾಡಲಾಗಿದೆ. ಮೊದಲನೆಯದಾಗಿ ಇದು ಅನಗತ್ಯ ಕ್ಯಾಪ್ಚಾಗಳು, ಪಾಪ್ಅಪ್ಗಳು, ಗ್ರಾಫಿಕ್ಸ್ ಅಥವಾ ಗಮನ ಬೇರೆಡೆ ಸೆಳೆಯುವ ಅಂಶಗಳನ್ನು ಹೊಂದಿಲ್ಲ. ಎರಡನೆಯದಾಗಿ ಪ್ರಯಾಣಿಕರು ಎಲ್ಲ ವರ್ಗಗಳಲ್ಲಿ ಸೀಟುಗಳ ಲಭ್ಯತೆ ವೀಕ್ಷಿಸಬಹುದು. ಮೂರನೆಯದಾಗಿ ಇದು ವೇಗವಾದ ಚೆಕ್ಔಟ್ ಪ್ರಕ್ರಿಯೆ ಒದಗಿಸುತ್ತದೆ. ಟಿಕೆಟ್ಗಳನ್ನು ಬುಕ್ ಮಾಡಲು ಅಗತ್ಯವಿರುವ ಹಂತಗಳ ಸಂಖ್ಯೆಯನ್ನು ಗಮನಾರ್ಹವಾಗಿ ತಗ್ಗಿಸುತ್ತದೆ. ಮತ್ತು ಕೊನೆಯದಾಗಿ ವೆಬ್ಸೈಟ್ ಈಗ ಪ್ರಯಾಣಿಕರ ವಿವರಗಳನ್ನು ಉಳಿಸುತ್ತದೆ, ಪುನರಾವರ್ತಿತ ಬುಕಿಂಗ್ಗಳನ್ನು ಸುಲಭಗೊಳಿಸುತ್ತದೆ. ವೆಬ್ಸೈಟ್ ವಿಳಾಸ www.irctc.co.in/e-ticket. ಬೀಟಾ ಆವೃತ್ತಿಯ ಲಿಂಕ್ ಅನ್ನು ಹಾಲಿ ಇರುವ ವೆಬ್ಸೈಟ್ನ ಮುಖಪುಟದಲ್ಲಿಯೂ ಒದಗಿಸಲಾಗಿದೆ. ಭಾರತದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯ ಅಭಿವೃದ್ಧಿಗಾಗಿ 127,500 ಕೋಟಿ ರೂಪಾಯಿಗಳ ಬಜೆಟ್ ವೆಚ್ಚದೊಂದಿಗೆ ಸೆಮಿಕಾನ್ 2.0 ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸೆಮಿಕಾನ್ 1.0 ರ ವೇಗವನ್ನು ಆಧರಿಸಿ ಭಾರತವನ್ನು ಜಾಗತಿಕ ಸೆಮಿಕಂಡಕ್ಟರ್ ವಲಯದಲ್ಲಿ ಮುಂಚೂಣಿಯಲ್ಲಿರುವ ಸರ್ಕಾರದ ಬದ್ಧತೆಯ ಗುರಿಯನ್ನು ಈ ಯೋಜನೆ ಹೊಂದಿದೆ ಎಂದು ಹೇಳಿದರು. ಈ ಯೋಜನೆಯು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ, ಪೂರೈಕೆ ಸರಣಿ ಸ್ಥಿತಿಸ್ಥಾಪಕತ್ವ ಬಲಪಡಿಸುತ್ತದೆ ಮತ್ತು ನಿರ್ಣಾಯಕ ವಲಯಗಳಲ್ಲಿ ತಾಂತ್ರಿಕ ನಾಯಕತ್ವವನ್ನು ಸ್ಥಾಪಿಸುತ್ತದೆ. ಸೆಮಿಕಾನ್ 2.0 6 ಸ್ತಂಭಗಳ ಮೂಲಕ ಸೆಮಿಕಂಡಕ್ಟರ್ ಪೂರಕ ವ್ಯವಸ್ಥೆಯನ್ನು ಸಮಗ್ರವಾಗಿ ನಿರ್ಮಿಸಲು ಪ್ರಯತ್ನಿಸುತ್ತದೆ. ಅವುಗಳೆಂದರೆ ವಿನ್ಯಾಸ, ಯಂತ್ರಗಳು ಮತ್ತು ಸಾಮಗ್ರಿಗಳು, ಹೆಚ್ಚಿನ ಫ್ಯಾಬ್ಗಳನ್ನು ಸ್ಥಾಪಿಸುವುದು, ಎಟಿಎಂಪಿ ಓಸ್ಯಾಟ್ ಉದ್ಯಮ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ ಎಂದು ಸಚಿವರು ಹೇಳಿದರು.
5: सेमिकॉन 2.0 127,500 करोड़ रुपए का सेमिकॉन 2.0 माने प्रधानमंत्री जी ने अप्रूव किया. सेमिकॉन 2.0 में 6 पिलर्स है. पिलर 1 है डिजाइन ऑफ चिप्स, सेकंड बड़ा फोकस रहेगा मशीन्स एंड मटेरियल्स, तीसरा बहुत सारी नई फैब्स बनेंगी, सिलिकॉन फैब्स, डिस्प्ले, कंपाउंड और एटीएमपी ओसेट इंडस्ट्री जो भारत में डेवलप हो गई है, अभी 10 यूनिट लग चुके हैं, उस इंडस्ट्री को और आगे बढ़ाने के लिए भी इसमें प्रावधान है.
0: ಸ್ಟಾರ್ಟ್ಅಪ್, ಕೌಶಲ್ಯಾಭಿವೃದ್ಧಿ ಮತ್ತು ಅಗ್ರಿಟೆಕ್ಗಳ ಮೂಲಕ ಕೃಷಿ ವಲಯವನ್ನು ಬಲವರ್ಧನೆಗೊಳಿಸಲು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಸಿಎಸ್ಆರ್ ನೆರವು ಪಡೆದುಕೊಳ್ಳುವ ಅಗತ್ಯವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಅವರು ದೆಹಲಿಯಲ್ಲಿ ನಿನ್ನೆ ಐಸಿಆರ್ ಆಯೋಜಿಸಿದ ಸಿಎಸ್ಆರ್ ಕುರಿತ ಸಮಾವೇಶ ಉದ್ದೇಶಿಸಿ ಮಾತನಾಡಿ, ಕಾರ್ಪೊರೇಟ್ ವಲಯವೂ ಕೂಡ ರೈತ ಕಲ್ಯಾಣ, ಕೃಷಿ ಸಂಶೋಧನೆ ಮತ್ತು ಗ್ರಾಮೀಣ ಸಮುದಾಯಗಳ ಅಭಿವೃದ್ಧಿಗೆ ತಮ್ಮ ಗಳಿಕೆಯ ಅಲ್ಪ ಭಾಗವನ್ನು ವಿನಿಯೋಗಿಸುವ ಮೂಲಕ ಸಾಮಾಜಿಕ ಹೊಣೆಗಾರಿಕೆಯನ್ನು ಪ್ರದರ್ಶಿಸಬೇಕು ಎಂದು ಕರೆ ನೀಡಿದರು. ಜನರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆಯನ್ನು ಪುನರುಚ್ಚರಿಸುತ್ತಿದ್ದು ಪ್ರಾಮಾಣಿಕತೆ ಮತ್ತು ಬದ್ಧತೆಯ ಸೇವೆ ಸಲ್ಲಿಸುವ ಮೂಲಕ ಆ ನಂಬಿಕೆ ಎತ್ತಿ ಹಿಡಿಯಬೇಕಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಚುನಾಯಿತ ಪ್ರತಿನಿಧಿಗಳಿಗೆ ಕರೆ ನೀಡಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಹಾಲಿ ಚಾಂಪಿಯನ್ಸ್ ಅರ್ಜೆಂಟೀನಾ ಇಂಗ್ಲೆಂಡ್ ಅನ್ನು 2-1 ಗೋಲುಗಳಿಂದ ಮಣಿಸಿ ಫೈನಲ್ ಪ್ರವೇಶಿಸಿದೆ. ಕಳೆದ ಮಧ್ಯರಾತ್ರಿ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆದ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಮೊದಲಾರ್ಧವು ಗೋಲುರಹಿತವಾಗಿ ಕೊನೆಗೊಂಡಿತು. ಆದರೆ ದ್ವಿತೀಯಾರ್ಧದಲ್ಲಿ ಆಂಥೋನಿ ಗಾರ್ಡನ್ 55ನೇ ನಿಮಿಷದಲ್ಲಿ ಇಂಗ್ಲೆಂಡ್ ಪರ ಮೊದಲ ಗೋಲು ಗಳಿಸಿದರು. ಅರ್ಜೆಂಟೀನಾದ ಎಂಜೋ ಫೆರ್ನಾಂಡಿಸ್ 85ನೇ ನಿಮಿಷದಲ್ಲಿ ಮತ್ತು ಲೌಟಾರೋ ಮಾರ್ಟಿನೇಸ್ 90ನೇ ನಿಮಿಷದಲ್ಲಿ ಗೋಲು ಗಳಿಸಿ ಅರ್ಜೆಂಟೀನಾಗೆ 2-1 ಅಂತರದ ರೋಚಕ ಗೆಲುವು ತಂದುಕೊಟ್ಟರು. ಇದೀಗ ಅರ್ಜೆಂಟೀನಾ ಇದೇ ಭಾನುವಾರ ನಡೆಯುವ ಫೈನಲ್ನಲ್ಲಿ ಸ್ಪೇನ್ ವಿರುದ್ಧ ಪ್ರಶಸ್ತಿಗಾಗಿ ಸೆಣಸಲಿದೆ. ಅರ್ಜೆಂಟೀನಾ 2022ರಲ್ಲಿ ಕತಾರ್ನಲ್ಲಿ ನಡೆದ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಹರಿಯಾಣ ಭೇಟಿ, ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ. ಹಲವು ವಲಯಗಳಲ್ಲಿ ಸಹಕಾರ ಸಂಬಂಧ ವಿಸ್ತರಣೆಗೆ ಭಾರತ ಬೆಲ್ಜಿಯಂ ಒಪ್ಪಿಗೆ. ಭಾರತ ಯುಕೆ ವ್ಯಾಪಾರ ಒಪ್ಪಂದ ಜಾರಿ, ಮೊದಲ ದಿನವೇ 140 ಮಿಲಿಯನ್ ಮೌಲ್ಯದ ವಸ್ತುಗಳ ರಫ್ತು. ರೈಲ್ವೆ ಬುಕಿಂಗ್ ಇನ್ನು ಸರಳ ಸುಲಭ, ಐಆರ್ಸಿಟಿಸಿಯಿಂದ ಹೊಸ ಬೀಟಾ ಆವೃತ್ತಿ ಆರಂಭ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
6: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಈಗ ಚಿತ್ರಗೀತೆಗಳು.
7: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಅಂದ್ರೆ ನಾನು
1: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವಾಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ. ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೇಳಿದ್ರೆ ಈ ಬೆಳಗ್ಗೆ 9:30 ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೀವು ಸಂದೇಶ ಕಳಿಸಬೇಕಾದ ದೂರವಾಣಿ ಸಂಖ್ಯೆ 0853222332365. ಈ ಸಂಖ್ಯೆಗೆ ಮೆಸೇಜ್ ಮಾಡಿ. ಆಕಾಶವಾಣಿ ರಾಯಚೂರು FM ಕೇಂದ್ರ ಸಮಯ 8:00 ಆಗುತ್ತಲಿದೆ. ಹಿಂದಿಯಲ್ಲಿ ನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಅದು ಬೇಕು ಇದು ಬೇಕು ಎಂಬರು ವಚನಕಾರ ಸಕಳೇಶ ಮಾದರಸ, ರಾಗ ಶುದ್ಧ ಸಾರಂಗ, ತಾಳ ಕೆಹರವ, ಗಾಯಕ ಸಿದ್ಧಲಿಂಗೇಶ ಕಣವಿ, ಸಂಗೀತ ನಿರ್ದೇಶನ ಫಕೀರೇಶ್ ಕಣವಿ.

ಅರಳಿದ ಪುಷ್ಪ ಪರಿಮಳಿಸದಿಹುದೇ? ಹಾಗೂ ಅರಿವೇ ಗುರು, ಆಚಾರವೇ ಶಿಷ್ಯ, ಜ್ಞಾನವೇ ಲಿಂಗ ವಚನಕಾರರು ಹಾವಿನಹಾಳ ಕಲ್ಲಯ್ಯ, ರಾಗ ಭೂಪ ಹಾಗೂ ಯಮನ್, ಗಾಯಕರು ಶ್ರೀಕಾಂತ್ ಕುಲಕರ್ಣಿ, ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

ಅಯ್ಯಗಳ ಅನುಭವಕ್ಕಲ್ಲದೆ ನಿನ್ನ ಪಾಪಕ್ಕವರು ಅಯ್ಯಗಳೇ. ವಚನಕಾರರು ಸಿದ್ದರಾಮೇಶ್ವರ. ರಾಗ ಭೂಪಾಲಿ ತೋಡಿ, ತಾಳ ಅರಜಂಪ. ಗಾಯಕರು ರವೀಂದ್ರ ಹೆಗಡೆ. ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಈ ಪತ್ರೆಗೆ ಫಲ, ಈ ಪುಷ್ಪಕ್ಕೆ ಫಲ. ವಚನಕಾರರು ಸೊಡ್ಡಳ ಬಾಚರಸ, ರಾಗ ಶೋಭಾವರಿ, ತಾಳ ಖೇಮಟ, ಗಾಯಕರು ಸೀಮಾ ಎಂ, ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

ಹಾವು ಸತ್ತು ಹೇಳಿಗೆಯ ಹೊತ್ತಾಡುವವರೆಲ್ಲರೂ ಎನ್ನವರು ವಚನಕಾರರು. ಸುಂಕದ ಬಂಕಣ್ಣ, ರಾಗ ಪಹಾಡಿ, ತಾಳ ಖೇಮಟ, ಗಾಯಕರು ರವೀಂದ್ರ ಹೆಗಡೆ, ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

ಜ್ಯೋತಿ ಸೊಂಕಿದ ಬತ್ತಿಯೆಲ್ಲ ಜ್ಯೋತಿಯಪ್ಪವಯ್ಯ. ವಚನಕಾರರು ಸಕಳೇಶ ಮಾದರಸ, ರಾಗ ಬಸಂತ್ ಮುಖಾರಿ, ತಾಳ ಭಜನ್ ಠೇಖಾ, ಗಾಯಕರು ಜಯದೇವಿ ಜಂಗಮಶೆಟ್ಟಿ, ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

ಕಾಯದಿಂದ ಸತ್ಕ್ರಿಯ ಕಂಡೆ ವಚನಕಾರರು ಕಂಬದ ಮಾರಿ ತಂದೆ ರಾಗ್ ಸೋಹನಿ ತಾಳ ಭಜಂಠೇಕ ಗಾಯಕರು ವಿನಯ್ ಎಸ್ಆರ್ ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ

0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನಗಾಯನ ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9 ಗಂಟೆ. ಈಗ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಕೈಗೆ ಬ್ಯಾಂಡೇಜ್
3: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
5: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
4: ಜಾಹೀರಾತು ಮುಖಾಂತರ
5: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
4: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
5: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
4: ಡಯಲ್ ಮಾಡಿ 8700014242
5: 8700014242.
2: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಕೇಳಿದ್ರಿ, 2027-28 ಶೈಕ್ಷಣಿಕ ವರ್ಷದ ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ JNVST 2027 ಈ ಮೂಲಕ 6ನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ನೋಂದಣಿ ಪೋರ್ಟಲ್ ಆರಂಭಿಸಲಾಗಿದೆ. ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 31-7-2026. ಅಭ್ಯರ್ಥಿಗಳು ಯಾವುದೇ ಶುಲ್ಕವಿಲ್ಲದೆ ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ವೆಬ್ಸೈಟ್ https://navodaya.gov.in. ಇದು ಜವಾಹರ್ ನವೋದಯ ವಿದ್ಯಾಲಯ ಕನ್ನಾಪುರಹಟ್ಟಿ ಮುದುಗಲ್ ಲಿಂಗಸಗೂರು ತಾಲೂಕು ರಾಯಚೂರು ಜಿಲ್ಲೆ ಇವರ ಒಂದು ಪ್ರಕಟಣೆಯಾಗಿದೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:05. ಈಗ ಭಾವಗೀತೆಗಳ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
0: ಸಿ ಅಶ್ವಥ್ ಅವರು ಹಾಡಿರುವ ಕೆ ಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯದಲ್ಲಿರುವ ಭಾವಗೀತೆ.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ

0: 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ರತ್ನಮಾಲಾ ಪ್ರಕಾಶ್ ಅವರ ಸ್ವರದಲ್ಲಿದ್ದ ಭಾವಗೀತೆಯನ್ನು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಸಾಹಿತ್ಯದಲ್ಲಿ ಕೇಳಿದಿರಿ. ಇದರೊಂದಿಗೆ ಭಾವಗೀತೆಗಳ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 9:30. ಈಗ ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.

ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಹಾಗೂ ನಮಸ್ಕಾರ ಅಂತೇಳಿ ತಿಳಿಸ್ತಾ ಇದ್ದೀನಿ. ನಿಮ್ಮ ಬಾನುಲಿ ಸ್ನೇಹಿತ ವೀರೇಶ್. ಸ್ನೇಹಿತರೆ, ಇವತ್ತಿನ ದಿನ ಸಂದೇಶಗಳನ್ನು ಕಳಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0853 2 2 2 3 3 6 5. ಈ ಸಂಖ್ಯೆಗೆ ಸಂದೇಶಗಳನ್ನು ಕಳಿಸಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡ್ತೇವೆ. ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲಿಗೆ ಕಾವೇರಿ ಪೋಲ ತಾಂಡೂರು ಪಟ್ಟಣ ವಿಕಾರಾಬಾದ್ ತೆಲಂಗಾಣದಿಂದ ಸಂದೇಶವನ್ನು ಮಾಡಿದ್ದಾರೆ. ವೀರಣ್ಣ ಪೋಲ ಮತ್ತು ಅಕ್ಕನಾದ ಶ್ರೀಲತಾ, ಸವಿತಾ ಮತ್ತು ಊರ್ಮಿಳಾ ಹಾಗೂ ಅಣ್ಣನಾದ ವೆಂಕಟೇಶ್ ಪಾಲಾದಿ ಇವರೆಲ್ಲರಿಗೋಸ್ಕರ ಹಬ್ಬ ಚಿತ್ರದಿಂದ ಜೇನಿನ ಗೂಡು ನಾವೆಲ್ಲ ಎನ್ನುವಂಥ ಹಾಡನ್ನು ತಪ್ಪದೇ ಪ್ರಸಾರ ಮಾಡಿ. ಇದು ನನ್ನ ಮೊದಲನೇ ಸಂದೇಶ, ನಾವು ಗೀತೆಗಾಗಿ ಕಾಯ್ತಾ ಇರ್ತೇವೆ, ತಪ್ಪದೇ ಪ್ರಸಾರ ಮಾಡಿ, ಧನ್ಯವಾದಗಳು ಅಂತೇಳಿ ಕೋರಿದ್ದಾರೆ. ತುಂಬ ಸಂತೋಷ ವೀರಣ್ಣ ಹಾಗೂ ಅವರ ಕುಟುಂಬದವರಿಗೆ. ತಾವು ಕೋರಿರುವಂಥ ಗೀತೆ ಹಬ್ಬ ಚಿತ್ರದಿಂದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ರಾಜೇಶ್ ಹಾಗೂ ಚಿತ್ರ ಅವರ ಸ್ವರಗಳಲ್ಲಿ ಗೀತೆಯನ್ನು ರಚನೆ ಮಾಡಿ ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಅನುರಾಗದ ಅಲೆಗಳು ಚಿತ್ರದಿಂದ ಅಂಬರದ ತಾರೆ ಎನ್ನುವಂಥ ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ ಕೋರಿದ್ದಾರೆ. ಚಂದ್ರಕಲಾ ಆಂಧ್ರ ಪ್ರದೇಶದ ತುಂಗಭದ್ರದಿಂದ ಅವರು ಕೋರಿರುವಂಥ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಅನುರಾಗದ ಅಲೆಗಳು ಚಿತ್ರದಿಂದ ಗೀತೆ ಅಂಬರದ ತಾರೆ ಕೈಯಲ್ಲಿದೆ ಎನ್ನುವಂಥ ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ ಕೋರಿದ್ದಾರೆ.

ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಸಂದೇಶವನ್ನು ಮಾಡಿದ್ದಾರೆ. ರಾಯಚೂರು ಆಕಾಶವಾಣಿಯ ನೆಚ್ಚಿನ ನಿರೂಪಕರಿಗೆ ಬೆಳಗಿನ ಶುಭೋದಯ ಅಂತೇಳಿ ಕೋರಿದ್ದಾರೆ. ತಮಗೂ ಕೂಡ ನಮಸ್ಕಾರ, ಶುಭೋದಯ ಶಿವಕುಮಾರ್ ಅವರೇ. ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಬೇಕಾಗಿ ವಿನಂತಿ ಅಂತೇಳಿ ಕೋರಿದ್ದಾರೆ. ಜೀವ ಚಿತ್ರದಿಂದ ಸುಮ್ಮನೆ ಯಾಕೆ ಬಂದೆ ಎನ್ನುವಂಥ ಹಾಡು ತುಂಬ ಇಷ್ಟ, ದಯವಿಟ್ಟು ಪ್ರಸಾರ ಮಾಡಿ, ಕೋರಿಕೆಗೆ ಧನ್ಯವಾದಗಳು ಅಂತೇಳಿ ಕೋರಿದ್ದಾರೆ. ತುಂಬ ಸಂತೋಷ. ತಾವು ಕೋರಿರುವಂಥ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ.

0: ತಾವು ಕೋರಿರುವಂಥ ಗೀತೆ ಪ್ರಸಾರ ಮಾಡ್ತೇವೆ ಒಂದು ಜಾಹೀರಾತಿನ ನಂತರ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಎಲ್ಆರ್ ಅಂಜಲಿ ಅವರ ಸ್ವರದಲ್ಲಿರುವ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ. ಚಿತ್ರ ಮಕ್ಕಳ ಭಾಗ್ಯ.

ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ

0: ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮೇಘ ಸಂದೇಶ ಕಾರ್ಯಕ್ರಮದಲ್ಲಿ ಪ್ರಭುಸ್ವಾಮಿಯವರು ಗಂಗಾವತಿಯಿಂದ ಸಂದೇಶವನ್ನು ಮಾಡಿದ್ದಾರೆ. ನಮಗೆ ಓ ಮಲ್ಲಿಗೆ ಚಿತ್ರದಿಂದ ಓ ಸೀತಕ್ಕ ಎನ್ನುವಂಥ ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತೇಳಿ ಕೋರಿದ್ದಾರೆ. 3 ತಿಂಗಳಿಂದ ಗೀತೆನೇ ಪ್ರಸಾರ ಆಗಿಲ್ಲ, ಸಂದೇಶ ಕಳಿಸ್ತಾನೇ ಇದ್ದೀವಿ ಅಂತೇಳಿ ಕೋರಿದ್ದಾರೆ. ಖಂಡಿತ ಈಗ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ನಿರಾಶೆ ಆಗಬೇಡಿ ಅಂತ ಹೇಳ್ತಾ ನೀವು ಕೋರಿರುವಂಥ ಗೀತೆಯನ್ನು ಕೇಳಿ ಆನಂದಿಸಿ.
2: ಏನವೇ ಇವತ್ತಿನ ಸಮಾಚಾರ?

ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶ ಶಹಾಪುರದಿಂದ ಸಿದ್ದು ಹಿರೇಮಠ್ ಅವರು ಸಂದೇಶವನ್ನು ಮಾಡಿದ್ದಾರೆ. ನಮಗೆ ಗುರುರಾಯರ ಯಾವುದಾದರೂ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತೇಳಿ ಕೋರಿದ್ದಾರೆ. ಅವರು ಕೋರಿರುವಂತಹ ಒಂದು ಭಕ್ತ ಅಂಬರೀಷ ಚಿತ್ರದಿಂದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಇದೇ ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ ಕೋರಿದ್ರು ನೇತ್ರಾ ನಟರಾಜ್ ಚಿತ್ರದುರ್ಗದಿಂದ. ಇವರಿಬ್ಬರಿಗೂ ಈ ಗೀತೆ

ಕಾರ್ಯಕ್ರಮದಲ್ಲಿ ಮುಂದಿನ ಒಂದು ಸಂದೇಶ. ಅಮೃತ ರಮೇಶ್ ಚಿತ್ರದುರ್ಗದಿಂದ ಸಂದೇಶವನ್ನು ಮಾಡಿದ್ದಾರೆ. ಅವರಿಗೆ ನಲ್ಲ ಚಿತ್ರದಿಂದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ ಕೋರಿದ್ದಾರೆ. ಅವರು ಕೋರಿರುವಂಥ ಗೀತೆ ಮಲಗು ಮಲಗೆ ಗುಬ್ಬಿ ಮರಿ ಎನ್ನುವಂಥ ಹಾಡು.

ಅಥಣಿ ತಾಲೂಕು ಚಿಕ್ಕೋಡಿ ಗ್ರಾಮದಿಂದ ಶಿವಲೀಲಾ ಶ್ರೀಶೈಲ ತೇಲಿ ಆದಿತ್ಯ ತೇಲಿ ಮನೆಯವರು ಗೀತೆಯನ್ನು ಕೋರಿದ್ದಾರೆ. ಪರಮಶಿವ ಚಿತ್ರದಿಂದ ಕಾಲರುದ್ರ ಬಂಧನೋ ಪರಮಶಿವ ಎನ್ನುವಂಥ ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ. ಸಾಹಿತ್ಯ ತುಂಬ ಅರ್ಥಪೂರ್ಣವಾಗಿದೆ ಅಂತೇಳಿ ಕೋರಿದ್ದಾರೆ. ಅವರು ಕೋರಿರುವಂಥ ಪರಮಶಿವ ಚಿತ್ರದ ಈ ಗೀತೆಯ ಗಾಯಕರು ಕೈಲಾಶ್ ಖೇರ್, ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಮುಂದಿನ ಸಂದೇಶ ಕಮಂಡಲಗುಂದಿಯಿಂದ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ, ಜಗಳೂರು ತಾಲೂಕು, ಇವರು ಸಂದೇಶವನ್ನು ಮಾಡಿದ್ದಾರೆ. ನಮಗೆ ಹೆಣ್ಣಿನ ಸೇಡು ಚಿತ್ರದಿಂದ ಸಂಜೆ ಹೊತ್ನಾಗೆ ಎನ್ನುವಂಥ ಹಾಡನ್ನು ಪ್ರಸಾರ ಮಾಡಿ, ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ. ಈ ಗೀತೆ ನಮ್ಮ ಪ್ರೀತಿಯ ಅಕ್ಕನವರಾದ ಲಕ್ಷ್ಮಮ್ಮನವರಿಗೂ ಕೂಡ ತುಂಬ ಇಷ್ಟವಾದ ಹಾಡು, ಖಂಡಿತ ಪ್ರಸಾರ ಮಾಡಿ ಅಂತೇಳಿ ಕೋರಿದ್ದಾರೆ. ಅವರು ಕೋರಿರುವಂಥ ಈ ಗೀತೆ

ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ವಿಜಯಶ್ರೀ ಈರಣ್ಣ ಕಿಷ್ಕಿಂಧಾನಗರ ಗಂಗಾವತಿಯಿಂದ ಸಂದೇಶವನ್ನು ಮಾಡಿದ್ದಾರೆ. ಆಕಾಶವಾಣಿಯ ಮೇಘ ಸಂದೇಶ ಕಾರ್ಯಕ್ರಮದಲ್ಲಿ ಮರೆಯದೆ ನಮ್ಮ ಯಜಮಾನರಿಗಾಗಿ ಮಾಂಗಲ್ಯಂ ತಂತು ನಾನೇನ ಎನ್ನುವಂಥ ಹಾಡನ್ನು ಧಿರುದಿರುದಿಲ್ಲಾನ ಎನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತೇಳಿ ಕೋರಿದ್ದಾರೆ. ನಮ್ಮ ಮನೆಯವರಿಗೆ ಆಕಾಶವಾಣಿ ರೇಡಿಯೋ ಅಂದರೆ ತುಂಬ ಇಷ್ಟ, ಕೇಳುವುದಂದರೆ ತುಂಬ ಹುಚ್ಚುರಿ ಅಂತೇಳಿ ಹೇಳಿದರೆ, ಅವರ ಈ ಆಕಾಶವಾಣಿ ರೇಡಿಯೋ ಅಭಿಮಾನ ಕಂಡು ನನಗೆ ಆಶ್ಚರ್ಯ ಆಯಿತು. ಇವಾಗ ನಾನು ಕೂಡ ರೇಡಿಯೋ ಕೇಳುವ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅವರು ಕೋರಿರುವಂಥ ಗೀತೆಯನ್ನು ಈಗ ಪ್ರಸಾರ ಮಾಡ್ತಾ ಇದ್ದೇವೆ. ಮಾಂಗಲ್ಯಂ ತಂತು ನಾನಿನ ಚಿತ್ರದಿಂದ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಸ್ವರಗಳಲ್ಲಿ.

ಕಲಿಯುಗದ ಭೀಮ ಚಿತ್ರದಿಂದ ಹಾಡನ್ನು ಪ್ರಸಾರ ಮಾಡಿ ಅಂತೇಳಿ ಕೋರಿದ್ದಾರೆ. ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರು. ಕಲಿಯುಗದ ಭೀಮ ಚಿತ್ರದಿಂದ ವಾಟ್ ಕ್ಯಾನ್ ಐ ದೋ ಎನ್ನುವಂಥ ಗೀತೆ. ಆ ಗೀತೆ ಇಲ್ಲದಿದ್ದರೆ ಅವಳ ಹೆಜ್ಜೆ ಚಿತ್ರದಿಂದ ದೇವರ ಆಟ ಬಲ್ಲವರಾರು ಎನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತೇಳಿ ಕೋರಿದ್ದಾರೆ. ಕಲಿಯುಗದ ಭೀಮ ಚಿತ್ರದಿಂದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ.

ಇದುವರೆಗೆ ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನೇಕರು ಸಂದೇಶಗಳನ್ನು ಕಳಿಸಿದ್ರು, ಅವರ ಗೀತೆಗಳನ್ನು ಪ್ರಸಾರ ಮಾಡಿದೆವು. ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಸದ್ಯ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗ್ತಾ ಇದೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10:32 ಆಗುತ್ತಲಿದೆ. ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಈಗ ಕಾರ್ಯಕ್ರಮ

ಮೇಘ ಅಂತಂದ್ರೆ ಪ್ರಕೃತಿಯಲ್ಲಿರುವ ಪುರುಷ, ಎಲ್ಲರ ಆಸೆ ಆಕಾಂಕ್ಷೆ ಅಭಿಲಾಷೆಗಳ ಭಾರ ಹೊತ್ತವ ಈ ಮೇಘರಾಜ ಅಂತ ಹೇಳ್ತಾರೆ. ಇದು ಅಂದ್ರೆ ಈತನದು, ಮೇಘರಾಜನದು ನಿಲ್ಲದ ಯಾತ್ರೆ, ದಕ್ಷಿಣದಿಂದ ಉತ್ತರಕ್ಕೆ ಪಯಣ. ಈ ಮೇಘನೆ ದೂತನಾಗಿ ಕಾಣ್ತಾನೆ. ಇದರಲ್ಲಿ ಸೂಕ್ಷ್ಮ ಆಧ್ಯಾತ್ಮ ಸಾಧನದ ಹಿನ್ನೆಲೆ ಕೂಡ ಇದೆ. ಮೇಘ ಪ್ರಜಾಪತಿ ಪ್ರಜೆಗಳ ಬದುಕಿಗೆ ನೀರನ್ನ ಕೊಡುವವನು, ಪ್ರಕೃತಿಗೂ ನೀರನ್ನ ನೀಡಿ ರಸವಿತ್ತು ಪೋಷಿಸುವಂತಹ ಶಕ್ತಿ ಇರುವವನು. ಪುರುಷ ಶಿವ, ಸ್ತ್ರೀ ಶಕ್ತಿ, ಇದು ಶಿವಶಕ್ತಿಯರ ಮೇಳ. ಇದು ತಾರುಣ್ಯದ ಸಂಗೀತ ಅಂತ ಕೂಡ ತೋರಿಸಲಾಗಿದೆ. ಪ್ರೀತಿಯ ಕಥೆ ಇದು. ಈ ಕಾವ್ಯದ ಮೊದಲಿನಿಂದ ಕೊನೆಯವರೆಗೂ ಯೌವನದ ವಿಲಾಸಗಳು ತುಂಬಿವೆ, ಆಧ್ಯಾತ್ಮಿಕ ಹಂಬಲಗಳು ಕೂಡ ಹರಿದಿವೆ. ಮಾನವೀಯ ಮನಸ್ಸಿನ ಪ್ರತಿಬಿಂಬ ಇದು. ತರುಣ ದಂಪತಿಗಳ ಮಧ್ಯದ ಪ್ರೇಮ ಇಲ್ಲಿ ತೋರಿಸಲಾಗಿದೆ. ಇದನ್ನು ಆದರ್ಶವಾಗಿ ಬಿಂಬಿಸಲಾಗಿದೆ. ಇಲ್ಲಿ ಯಾವುದೇ ಉದ್ವೇಗವಿಲ್ಲ, ಆದರೆ ಪರಸ್ಪರ ಕ್ಷೇಮ ಚಿಂತನ ಇದೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಮೇಘದೂತ ಖಂಡಕಾವ್ಯ ಗಾತ್ರದಲ್ಲಿ ಚಿಕ್ಕದಾದರೂ ಪಾತ್ರದಲ್ಲಿ ದೊಡ್ಡದು. ಸತ್ವದಲ್ಲಿ, ಮಹತ್ವದಲ್ಲಿ, ರಹಸ್ಯದಲ್ಲಿ, ಸ್ವಾರಸ್ಯದಲ್ಲಿ ಎಲ್ಲದರಲ್ಲೂ ದೊಡ್ಡದು ಇದು. ಈ ಕಾವ್ಯದಲ್ಲಿ 2 ಭಾಗಗಳಿವೆ, ಪೂರ್ವಮೇಘ ಮತ್ತು ಉತ್ತರ ಮೇಘ. ಪೂರ್ವಮೇಘದಲ್ಲಿ 68 ಪದ್ಯಗಳಿದ್ದರೆ ಉತ್ತರ ಮೇಘದಲ್ಲಿ 52 ಪದ್ಯಗಳಿವೆ. ಹೀಗೆ ಒಟ್ಟು 115 ಪದ್ಯಗಳು. ಇಲ್ಲಿಯ ಶಬ್ದ ಸಂಪತ್ತು, ಅರ್ಥ ಭಾವಮಾಧುರ್ಯ, ವರ್ಣನೆಯ ಚಾತುರ್ಯ, ನಿರೂಪಣಾ ಶೈಲಿ ಎಲ್ಲವೂ ಆಕರ್ಷಕ. ಹಾಗೆಯೇ ಕನ್ನಡದಲ್ಲೂ ಇದರ ಪ್ರತಿರೂಪಕಗಳು ಬಂದಿವೆ. ಯಾಕೆಂದರೆ ಕನ್ನಡಿಗರಿಗೆ ಕಾಳಿದಾಸನ ಮೇಲೆ ಎಲ್ಲಿಲ್ಲದ ಪ್ರೀತಿ. ಮೇಘದೂತದ ಮೇಲಂತೂ ಎಲ್ಲರಿಗಿಂತ ಹೆಚ್ಚಿನ ಪ್ರೀತಿಯನ್ನು ನಾವು ತೋರಿಸಿದ್ದೇವೆ. ಕಾಳಿದಾಸನ ಈ ಖಂಡಕಾವ್ಯವನ್ನು 16 ಕವಿಗಳು ಕನ್ನಡದ ಪದಗಳಲ್ಲಿ ಬಣ್ಣಿಸಿದ್ದಾರೆ. ನಮ್ಮ ಬೇಂದ್ರೆಯವರು, ಸಾಲಿ ರಾಮಚಂದ್ರ ರಾಯರು, ಪರಮೇಶ್ವರ ಭಟ್ಟ ಅವರು, ಶಾಂತಕವಿ ವರದಾಚಾರ್ಯರು, ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ರೈನಾಪುರ ದೇವುಡು, ಇವರೆಲ್ಲರ ಕನ್ನಡ ಮೇಘದೂತಗಳು ವ್ಯಾಪಕವಾಗಿ ಅಷ್ಟೇ ಸುಂದರವಾಗಿ ಬಂದಿವೆ.

ಕನ್ನಡದಲ್ಲಿ ವಿಶಿಷ್ಟವಾದ ಕೃತಿ ಅಂತ ಅನ್ಸ್ಕೊಂಡಿರೋದು ಸಾಲಿ ರಾಮಚಂದ್ರ ರಾಯರ ಕನ್ನಡ ಮೇಘದೂತ. ಮಧುರವಾಗಿ ಕಾಳಿದಾಸನಿಗೆ ಮೊದಲು ವಂದಿಸಿ ಆನಂತರ ಅವರು ಸಾಲುಗಳನ್ನು ಬರೀತಾರೆ. ನನ್ನ ನಾಡಿನ ಕೀರ್ತಿ ಕೇತು ಸೌಭಾಗ್ಯ ನಿಧಿ, ನಿನ್ನಡಿಗೆ ಬಾಗುವೆನು ಕಾಳಿದಾಸ, ಮುನ್ನ ನೀನೊರೆದ ಕೃತಿಯನ್ನು ನಲಿದು ಹಾಡುವೆನು ಕನ್ನಡದಲ್ಲಿಂದು ಕವಿತಾವಿಲಾಸ. ಎಷ್ಟು ಸುಂದರವಾಗಿ ಬರೆದಿದ್ದಾರಲ್ಲ ಸಾಲಿ ರಾಮಚಂದ್ರ ರಾಯರು. ಹೀಗೆ ಶುರು ಮಾಡಿ ಅವರು ಸುಮಾರು 222 ಪದ್ಯಗಳಲ್ಲಿ ಪೂರ್ವ ಉತ್ತರ ಎರಡೂ ಮೇಘಗಳನ್ನು ಅನುವಾದಿಸಿದ್ದಾರೆ. ಕಾಳಿದಾಸನ ಪದಗಳನ್ನು ಅಥವಾ ಅದರ ಅರ್ಥವನ್ನು ಮೀರದೆ ಸಾಲಿಯವರ ಪದ್ಯ ಮುಂದುವರಿಯುತ್ತೆ. ಯಕ್ಷ ದಂಪತಿಗಳ ಅಖಂಡ ಪ್ರೀತಿ ಕುಬೇರನಿಂದ ಖಂಡವಾಯಿತು, ಕಾಳಿದಾಸನಿಂದ ಖಂಡ ಕಾವ್ಯವಾಯಿತು, ಹಾಗೆ ಸಾಲಿ ರಾಮಚಂದ್ರ ರಾಯರಿಂದ ಅಖಂಡವಾಗಿ ಕನ್ನಡದಲ್ಲಿ ಹರಿಯೋದಕ್ಕೆ ಶುರುವಾಯಿತು. ಸಾಲಿಯವರ ಕಾವ್ಯ ಪ್ರೇಮ ಪ್ರೇಮ ಕಾವ್ಯವಾಗಿದೆ. ಇಲ್ಲಿ ಅರ್ಥದ ಜೊತೆ ಅನುಭವ ಕೂಡ ಸೇರಿಕೊಂಡಿದೆ. ಅನುವಾದ ಅನ್ಸ್ಕೊಂಡ್ರೂ ಕೂಡ ಸ್ವತಂತ್ರ ಕೃತಿಯಂತೆ ಮೆರುಗು ನೀಡುತ್ತೆ.

ಸಾಲಿ ರಾಮಚಂದ್ರ ರಾಯರ ಕನ್ನಡದ ರೂಪಕವೇನೋ ಬಹಳ ಅತ್ಯುತ್ತಮವಾಗಿ ಮೂಡಿಬಂತು. ಇನ್ನು ನಮ್ಮ ಬೇಂದ್ರೆಯವರ ಮಾತುಗಳಲ್ಲಿ ತಮ್ಮ ಅನುವಾದದಲ್ಲಿ ಬಹಳಷ್ಟು ಉತ್ತರಗಳನ್ನು ಬೇಂದ್ರೆಯವರು ನೀಡ್ತಾರೆ. ಒಂದು ವರ್ಷದ ಶಾಪದ ಅವಧಿಯೋ ಅಥವಾ ಆ ಯಕ್ಷನೇ ಶಾಪಗ್ರಸ್ತನೋ ಅನ್ನುವಂಥ ಸಂಶಯ ಬಂದಾಗ ಬೇಂದ್ರೆಯವರ ಉತ್ತರ ನಮಗೆ ಸಮಾಧಾನ ನೀಡುತ್ತೆ. ಕಾಳಿದಾಸನ ಮೇಘದೂತ ಪುರುಷ ಪ್ರಕೃತಿಯ ಹಾಗೂ ಅವರ ನಡುವಿನ ಪ್ರೇಮ ವಿರಹಗಳನ್ನು ಅನೂಹ್ಯವಾಗಿ ವರ್ಣಿಸಿ ಒಂದು ಲೌಕಿಕ ಶೃಂಗಾರ ಕಾವ್ಯ ಅಂತಾನೆ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಆದರೆ ಬೇಂದ್ರೆಯವರು ಆ ಕಾವ್ಯವನ್ನು ಆಧ್ಯಾತ್ಮ ಕಾವ್ಯವನ್ನಾಗಿಸಿದ್ದಾರೆ. ಅಂದರೆ ಮೋಡವನ್ನು ಕಂಡ ಯಕ್ಷ ಅದನ್ನು ಎದುರುಗೊಂಡು ಅರ್ಘ್ಯ ಪಾದಗಳನ್ನು ನೀಡಿ ಅದರ ಕಾಲು ತೊಳೆದು ಪಾದಗಳನ್ನು ತೊಳೆದು ಸ್ವಾಗತಿಸ್ತಾನೆ. ಆಗ ಬೇಂದ್ರೆಯವರ ಬರೆದಂತಹ ಸಾಲುಗಳು ಹೀಗಿವೆ. ಗಾಳಿ ನೀರು ಉಗೆ ಬೆಂಕಿಗೂಡಿ ಆಗಿರುವ ಮೇಘವೆತ್ತ ಎತ್ತ ಮಾತುಗಳು ಮೋಡ ಜೀವವೇ ಏನೋ ಎತ್ತೋ ಚಿತ್ತ ಭೇದವೆಣಿಸದೆಯೇ ಕಂಡ ಮೋಡವನೇ ಬೇಡಿಕೊಂಡ ತಾನು ಜಡವೋ ಚೇತನವೋ ಬಯಕೆ ಮರುಳರಿಗೆ ಯಾವ ವಸ್ತುವೇನು. ಅಂದರೆ ಚೇತನದಿಂದಲೇ ಜಡವೊಂದು ಮೂಡೋದಕ್ಕೆ ಸಾಧ್ಯ ಅಂತ ಅನ್ನುವಂತಹ ಅರ್ಥವನ್ನು ನೀಡ್ತಾರೆ ಬೇಂದ್ರೆಯವರು. ಹಾಗೆ ಜಡಚೇತನ ಎಲ್ಲದರಲ್ಲೂ ಭಗವಂತನಿದ್ದಾನೆ, ಅದು ಜಡ ಇರಬಹುದು ಚೇತನ ಇರಬಹುದು. ಅಂದಮೇಲೆ ಭೇದವೇಕೆ ಅಂತ ಕೇಳ್ತಾರೆ. ಎಲ್ಲವನ್ನೂ ಒಂದೇ ಭಾವದಿಂದ ಪೂಜ್ಯ ಭಾವದಿಂದ ನೋಡುವಂತಹ ಸಂತತಿ ನಮ್ಮದು. ಈ ಭಾವ ನಮ್ಮ ಋಷಿಮುನಿಗಳಿಂದ ನಮಗೆ ಸಿಕ್ಕಿದೆ, ದಾರ್ಶನಿಕರ ಕಾಣಿಕೆಯಾಗಿ ಬಂದಿದೆ. ಇದೇ ಭಾರತೀಯತೆ, ಅದನ್ನು ಆ ಶಾಪಗ್ರಸ್ತ ಯಕ್ಷ ಆಚರಣೆಯಲ್ಲಿ ತಂದು ತೋರಿಸಿದ್ದಾನೆ ಅಂತ ಹೇಳ್ತಾರೆ. ವಿರಹಾಗ್ನಿಯಲ್ಲಿ ತಾನು ಬೆಂದರೂ ಕೂಡ ವಿಕೃತನಾಗಲಿಲ್ಲ, ಸ್ಥಿತಪ್ರಜ್ಞನಾಗಿದ್ದ ಅಂತ ಕೂಡ ಬೇಂದ್ರೆಯವರು ಹೇಳ್ತಾರೆ. ಇಂತಹ ಸುಸಂಸ್ಕೃತ ಯಕ್ಷ ಶಾಪಗ್ರಸ್ತ ಏಕೆ ಆಗಿದ್ದು ಅಂತ ಪ್ರಶ್ನೆಯನ್ನ ಮೂಡಿಸ್ತಾರೆ ಬೇಂದ್ರೆಯವರು. ಲೌಕಿಕ ಬದುಕಿನಲ್ಲಿ ಮುಳುಗಿ ಹೋಗಿರುವ ಎಲ್ಲರಿಗೂ ಈ ಕಾವ್ಯದ ಮೂಲಕ ಒಂದು ಎಚ್ಚರಿಕೆಯನ್ನು ಕೂಡ ನೀಡ್ತಾರೆ ಬೇಂದ್ರೆಯವರು.

ಆಷಾಢ ಅಂದ್ರೆ ಕೇವಲ ಮಳೆ ಕೆಸರು ಬಿತ್ತನೆಯ ತಿಂಗಳು ಶೂನ್ಯ ಮಾಸ ಅಂತ ಅನ್ಕೊಂಡಿರ್ತೀವಿ, ಆದ್ರೆ ಕಾಳಿದಾಸ ಇದನ್ನ ಒಂದು ಪ್ರೇಮದ ವಿರಹದ ಒಂದು ಪ್ರಕೃತಿಯ ಜೀವಂತಿಕೆಯ ಸೊಬಗು ತುಂಬಿದ ತಿಂಗಳು ಅಂತ ನಮ್ಮೆಲ್ಲರಿಗೂ ತೋರಿಸ್ಕೊಟ್ಟಿದ್ದಾನೆ ಅಮರ ಕಾವ್ಯ ಮೇಘದೂತದ ಮೂಲಕ. ಹಾಗೆಯೇ ನಮ್ಮ ಕವಿಗಳು ಕೂಡ ಇದಕ್ಕೆ ತಮ್ಮ ಒಡಂಬಡಿಕೆಯನ್ನು ನೀಡಿ ಇನ್ನಷ್ಟು ನಮಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಆಷಾಢ ಮಾಸದಲ್ಲಿ ಶೂನ್ಯದಲ್ಲೂ ಅನಂತವನ್ನು ಅರಿಯುವ ಪ್ರಯತ್ನಕ್ಕೆ ಕಾಳಿದಾಸ ಹೇಗೆ ಈ ಕಾವ್ಯವನ್ನು ನೀಡ್ತಾನೋ ಹಾಗೆ ಬೇಂದ್ರೆಯವರು ಈ ಕಾವ್ಯದ ಮೂಲಕ ಎಲ್ಲರಿಗೂ ಪ್ರೇರಣೆಯನ್ನು ನೀಡಿದ್ದಾರೆ. ಇನ್ನೂ ಅದೆಷ್ಟೋ ಹೊಸ ಪದಗಳನ್ನು ಈ ಕವಿ ಶ್ರೇಷ್ಠರು ಈ ಕಾವ್ಯಗಳಲ್ಲಿ ನಮಗೆ ನೀಡಿದ್ದಾರೆ. ಮೋಡವನ್ನ ಸರಳವಾಗಿ ಮೇಘ ಅಂತ ಹೇಳ್ಬೋದಾಗಿತ್ತು, ಆದರೆ ಕಾಳಿದಾಸ ಅದನ್ನ ಪುಷ್ಕರಾವರ್ತ ಅಂದರೆ ನೀರಿನಿಂದ ಆವರಿಸಿದವನು ಅಂತ ಹೇಳ್ತಾನೆ. ಇನ್ನು ಬೇಂದ್ರೆಯವರು ಮಳೆ ಬಿದ್ದು ಭೂಮಿ ಫಲವತ್ತಾಗುವುದನ್ನು ಬಂಜುಗೆಡು ಅಂತ ಬಣ್ಣಿಸಿದ್ದಾರೆ. ಇಂತಹ ಬಹಳಷ್ಟು ಉದಾಹರಣೆಗಳು ಈ ಕಾವ್ಯದುದ್ದಕ್ಕೂ ನಮಗೆ ಸಿಕ್ಕು. ಬಹಳಷ್ಟು ನಮ್ಮನ್ನು ಯೋಚನೆ ಮಾಡುವಂತೆ, ಆಶ್ಚರ್ಯಚಕಿತರನ್ನಾಗಿ ಮಾಡುವಂತೆ ಮಾಡುತ್ತವೆ. ಎಲ್ಲರೂ ಈ ಕಾವ್ಯಗಳನ್ನು ಓದಲೇಬೇಕು. ಹಾಗೆ ಹಿಂದಾಗಲಿಲ್ಲ ಮುಂದಾಗಲಾರ ಕವಿ ಕಾಳಿದಾಸ ನೀನು ಅಂತ ಬೇಂದ್ರೆಯವರು ಕಾಳಿದಾಸನನ್ನು ಬಣ್ಣಿಸುತ್ತಾರೆ. ಆದರೆ ಬೇಂದ್ರೆಯಂತಹ ಬೇಂದ್ರೆಯವರು ಕೂಡ ಮತ್ತೊಬ್ಬ ಇರಲಾರರು. ಹಾಗೆ ನಮ್ಮ ಕವಿ ಶ್ರೇಷ್ಠರು ಕೂಡ ಎಷ್ಟೋ ಕವಿಗಳು ನಮ್ಮಲ್ಲಿ ಮತ್ತೊಬ್ಬರು ಇರಲಾರರು. ಅಷ್ಟು ಸುಂದರವಾಗಿ ಈ ಒಂದು ಕಾವ್ಯಗಳನ್ನು ನಮ್ಮೆಲ್ಲರಿಗೂ, ಕಾವ್ಯ ಗುಚ್ಛಗಳನ್ನು ನಮ್ಮೆಲ್ಲರಿಗೂ ನೀಡಿದ್ದಾರೆ ಅಂತ ಹೇಳೋದಕ್ಕೆ ಬಹಳ ಖುಷಿಯಾಗುತ್ತೆ.

ಗೆಜ್ಜೆ ಪೂಜೆ ಚಿತ್ರದ ಹಾಡನ್ನ ಕೇಳಿದ್ರೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಒಂದು ಗೀತೆ ಪ್ರಸಾರವಾಗ್ತಾ ಇದೆ, ಬೆಟ್ಟದ ಹುಲಿ ಚಿತ್ರದ್ದು. ಗೀತಪ್ರಿಯ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇದೆ. ಈ ಹಾಡಿನೊಂದಿಗೆ ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242
1: 8700014242.
2: ಆಕಾಶವಾಣಿ ರಾಯಚೂರು FM ಕೇಂದ್ರ ವಾಣಿಜ್ಯ ಪ್ರಕಟಣೆಗಳು, ಕ್ಷಮಿಸಿ, ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಮುಂದುವರಿಯುವುದು.
3: ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಕರೆ ಮತ್ತಿತರರು ಪಾಲ್ಗೊಂಡಿದ್ದಾರೆ. ಎಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಶಿಕ್ಷಣ ಪದವಿ ಕೋರ್ಸ್ಗಳ ಪ್ರವೇಶಕ್ಕೆ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಕಟಿಸಿದ್ದು, ವಿವಿಧ ಕೋರ್ಸ್ಗಳ 122,000 ಸೀಟುಗಳನ್ನು ಹಂಚಿಕೆ ಮಾಡಲಾಗಿದೆ. ಇನ್ನು 19,374 ಸೀಟುಗಳು ಉಳಿದಿವೆ. ಅಮೆರಿಕ ಪ್ರವಾಸಿಯೊಬ್ಬರ ಮೇಲೆ ಕೊಡಗಿನ ಹೋಮ್ಸ್ಟೇಯಲ್ಲಿ ನಡೆದಿದೆ ಎನ್ನಲಾದ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಹೋಮ್ಸ್ಟೇ ಮಾಲೀಕರನ್ನು ಕಾನೂನು ಬಾಹಿರವಾಗಿ ಬಂಧಿಸಿರುವುದಕ್ಕಾಗಿ ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಆದೇಶಿಸಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಾಯ್ದೆ 2024ರಂತೆ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಸಾಮಾನ್ಯ ವೃಂದ ಮತ್ತು ನೇಮಕಾತಿ ನಿಯಮ ರೂಪಿಸಲು ನಿವೃತ್ತ ಐಎಎಸ್ ಅಧಿಕಾರಿ ಟಿಎಂ ವಿಜಯಭಾಸ್ಕರ್ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಇಂದು ಅಜ್ಜವಾರ ಗ್ರಾಮ ಪಂಚಾಯಿತಿಯ ದೊಡ್ಡ ಕಿರುಗಂಬಿ ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಶ್ರೀರಾಮ್ಪುರ ಹಾಗೂ ಕೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣಿತಹಳ್ಳಿ ಗ್ರಾಮಗಳಲ್ಲಿ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ನಮ್ಮ ಮೆಟ್ರೋ ಪ್ರಯಾಣಿಕರ ಸುರಕ್ಷತೆಗಾಗಿ ಈ ದಿನ 3 ಹಂತದ ಮಾರ್ಗ ಸೇರಿ ಮುಂದಿನ 3A ಕಾರಿಡಾರ್ಗಳ 177 ನಿಲ್ದಾಣಗಳಲ್ಲಿ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ PSD ಅಳವಡಿಸಲು ಮುಂದಾಗಿರುವ ಬೆಂಗಳೂರು ಮೆಟ್ರೋ ರೈಲು ನಿಗಮವು ಅದಕ್ಕಾಗಿ 1,274 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಪ್ರಸ್ತಾವನೆ ಸಿದ್ಧಪಡಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 186 ಅಂಕಗಳ ಏರಿಕೆಯೊಂದಿಗೆ 77,400 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 42 ಅಂಕ ಇಳಿಕೆಯ ನಂತರ 24,133 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 6 ಪೈಸೆ ಇಳಿಕೆಯೊಂದಿಗೆ 96.31 ರೂಪಾಯಿಯಷ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: ಕೇಳ್ತಾ ಇದ್ರಿ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಂಧುವರೇ, ನಿಮಗೆಲ್ಲ ಈ ದಿನದ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ಮಧ್ಯಾಹ್ನ ನೀವು ಏನೆಲ್ಲ ಕೇಳ್ತೀರಿ? ಗುರುವಾರದ ವಿಶೇಷ 1:20 ನಮ್ಮ ನಾಡು ಕರ್ನಾಟಕ ಪ್ರಸಾರವಾಗುತ್ತೆ. ಹಾಗೆ ಎಂದಿನ ಹಾಗೆ ಹೊಸ ಹಾಡು ಬ್ಯಾಕ್ ಟು ಬ್ಯಾಕ್, ಈಗ 11:05 to 11:30, 11:30 ಕಲಾಭಾರತಿ ಪ್ರಸಾರವಾಗಲಿದೆ, 2:40 ಚಿತ್ರತಾನ, 2:15 ಸ್ಪಂದನ. ಇವಿಷ್ಟು ಮಧ್ಯಾಹ್ನದ ಕಾರ್ಯಕ್ರಮಗಳು.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 lakh ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 lakh ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: अरे मोहन भाई, काफी बिजी लग रहे हो.
3: मैं सोच रहा हूँ कि बिजनेस शुरू करूँ. एक एजेंट ने कहा कि मुद्रा लोन जल्दी सैंक्शन करवा देगा, बस प्रोसेसिंग फीस और लीगल फीस देनी होगी. पेमेंट लिंक भी भेजा है.
2: अरे मोहन भाई, प्रधानमंत्री मुद्रा योजना में कोई एजेंट नहीं होता है. धोखेबाज नकली वेबसाइट, सैंक्शन लेटर्स और दस्तखत से लोगों को फंसाते हैं.
3: सच?
2: सीधा बैंक या वित्त संस्था में जाओ या सरकारी वेबसाइट से लोन अप्लाई करो. सतर्क रहें और ऑनलाइन ठगों से बचें.
3: समझ गया.
0: ಕೇಳೋಣ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು 11:00.

ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ ಜೆಂಟಲ್ಮನ್ ಚಿತ್ರದ ಗೀತೆ ಕೇಳಿದಿರಿ. ಸಂಜಿತ್ ಹೆಗ್ಡೆ ಹಾಗೂ ಬಾಬಿ ಸಿಯಾರ್ ಅವರು ಈ ಗೀತೆಯನ್ನು ಹಾಡಿದ್ದು, ನಾಗಾರ್ಜುನ ಶರ್ಮಾ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಅಜನೇಶ್ ಲೋಕನಾಥ್.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 11:00 ಹಂಗಾಮ, ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು.

ರಾಜ ಸಾಹೇಬ್ ಚಿತ್ರದ ಗೀತೆ ಕೇಳಿದಿರಿ. ಸಹನ ಸಹನ ಧೀರಜ್ ಡಿ ತಮನ್ ಹಾಗೂ ಶ್ರುತಿ ರಂಜನಿ ಅವರ ಧ್ವನಿಗಳಲ್ಲಿತ್ತು ಈ ಗೀತೆ. ಎಜಿಎಸ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ತಮನ್ ಎಸ್. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ನೀ ನನ್ನಲ್ಲಿ, ಈ ಗೀತೆಯನ್ನ ಹಾಡಿದವರು ನಿಶಾನ್ ರೈ. ಕಲ್ಟ್ ಚಿತ್ರದ ಗೀತೆ, ಅನಿಲ್ ಕುಮಾರ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಅರ್ಜುನ್ ಜನ್ಯಾ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:30.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242,
2: 8700014242.
0: ಸಮಯ 11:32 ಆಗುತ್ತಲಿದೆ. ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಮುಂದುವರಿಯುವುದು.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

विविध भारती आकाशवाणी कन्नड कला भारती एक व्यक्ति विशेष ಇವತ್ತಿನ ಕಲಾಭಾರತಿಯಲ್ಲಿ ಯಾರ ಗೀತೆಗಳನ್ನು ಕೇಳೋಣ? ಮತ್ಯಾರು ಆರದ ಭಾವ, ತಣಿಯದ ಪ್ರೀತಿ, ಹಾಡುವ ರೀತಿ ಇನ್ನೂ ಹಸಿಯಾಗಿ ಕಾಡುತ್ತಿರುವ ಎಸ್ ಜಾನಕಿ. ಒಂದು ವಾರ ಪ್ರಸಾರ ಮಾಡಿದರೂ ತೀರದಷ್ಟು ಹಾಡುಗಳು ಎಸ್ ಜಾನಕಿಯವರದ್ದು, ಅಗೆದಷ್ಟು ಮೊಗೆ ಮೊಗೆದು ಮೂಡಿಬರುವ ಹಾಡುಗಳು. ಇವತ್ತು ಕಲಾಭಾರತಿಯಲ್ಲಿ ಎಸ್ ಜಾನಕಿಯವರು ಹಾಡಿರುವ ಒಂದಷ್ಟು ಅಪರೂಪದ ಗೀತೆಗಳನ್ನು ಕೇಳೋಣ. ಮಾತಿಲ್ಲದ ಮೌನಗಾನ ಕೇಳಿ ಕಲಾಭಾರತಿ.

ಇಡೀ ವಿಶ್ವದ ತನುಮನ ತಣಿಸಿದ ಎಸ್ ಜಾನಕಿ ಅವರು ಮೈಸೂರಿನಲ್ಲಿ ನೆಲೆಸಿದರು. ಎಲ್ಲ ಭಾಷೆಗಳಲ್ಲಿ ಹಾಡಿದರೂ ಕನ್ನಡವೇ ನಮ್ಮಮ್ಮ ಅಂದರು. ಜಾನಕಿಯವರು ಹಾಡಿರುವ ಕನ್ನಡಾಭಿಮಾನದ ಕೆಲವು ಗೀತೆಗಳನ್ನು ಆಯ್ದು ನಿಮಗಾಗಿ ಇಂದು ಕಲಾಭಾರತಿಯಲ್ಲಿ ಪ್ರಸಾರ ಮಾಡುತ್ತಿದ್ದೇವೆ. ನಮ್ಮೂರಿನಲ್ಲಿ ನೆಲೆಸಿದರು, ಕಲೆಗೆ ಕಣ್ಣಾದರು, ಮೈಸೂರು ನಮ್ಮೂರು ಅಂದರು ಎಸ್ ಜಾನಕಿ.

ಇಂದಿನ ಕಲಾಭಾರತಿಯಲ್ಲಿ ಎಸ್ ಜಾನಕಿ ಅವರು ಹಾಡಿರುವ ಕನ್ನಡಾಭಿಮಾನದ ಕೆಲವು ಆಯ್ದ ಗೀತೆಗಳನ್ನು ನಿಮಗಾಗಿ ಪ್ರಸಾರ ಮಾಡುತ್ತಿದ್ದೇವೆ. ಎಸ್ ಜಾನಕಿಯವರ ಗೀತೆಗಳು ಧ್ವನಿ ಭಂಡಾರದಲ್ಲಿ ಅದೆಷ್ಟಿವೆ ಅಂದರೆ, ಒಂದು ವಾರ ಪ್ರಸಾರ ಮಾಡಿದರೂ ಮುಗಿಯದಷ್ಟು, ಒಂದಾದ ಮೇಲೆ ಒಂದು ಹೊಸ ಹಾಡೇ ಬರುವಷ್ಟು ಗೀತೆಗಳನ್ನು ನಾವು ಪ್ರಸಾರ ಮಾಡಬಹುದು. ರಣಧೀರ ಕಂಠೀರವದಿಂದ ಹಿಡಿದು ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ಅನ್ನುವವರೆಗೆ, ನೋಡುಬ ನೋಡುಬ ನಮ್ಮೂರ ಅನ್ನುವವರೆಗೆ ಅನೇಕ ಕನ್ನಡಾಭಿಮಾನ

ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 12 ಗಂಟೆಯಾಗುತ್ತಲಿದೆ. ಈಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಪ್ರಜ್ಞೆ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
1: ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಹಾವು ದಿನ. ಭಯಕ್ಕಿಂತ ಜಾಗೃತಿ, ಜೀವವೈವಿಧ್ಯ ಸಂರಕ್ಷಣೆ ಮತ್ತು ಮಾನವ ಹಾವು ಸಂಘರ್ಷಗಳನ್ನು ಕಡಿಮೆ ಮಾಡುವ ಜನಜಾಗೃತಿ ಸಂದೇಶಗಳ ಮೇಲೆ ಕೇಂದ್ರೀಕರಿಸಿದೆ. ಕೇರಳದ ಭಾರತ್ ವಿಜ್ಞಾನ ತಂತ್ರಜ್ಞಾನ ಮತ್ತು ಪರಿಸರ ರಾಜ್ಯ ಮಂಡಳಿ ಈ ವರ್ಷ ಶೂನ್ಯ ಹಾವು ಕಡಿತ ಸಾವುಗಳು ಎಂಬ ಮಿಷನ್ ಅನ್ನು ನಡೆಸುತ್ತಿದೆ. ಧಾರವಾಡದ ಕೆಇ ಬೋರ್ಡ್ಸ್ ಪ್ರೌಢಶಾಲೆಯಲ್ಲಿ ನೇಚರ್ ರಿಸರ್ಚ್ ಸೆಂಟರ್ ವನ್ಯಜೀವಿ ತಜ್ಞ ಪ್ರೊಫೆಸರ್ ಗಂಗಾಧರ್ ಕಲ್ಲೂರ್ ಮಾರ್ಗದರ್ಶನದಲ್ಲಿ ಇಂದು ಮಧ್ಯಾಹ್ನ 2:30ಕ್ಕೆ ವಿದ್ಯಾರ್ಥಿಗಳಿಗೆ ಹಾವುಗಳ ಕುರಿತ ಪ್ರಾತ್ಯಕ್ಷಿಕೆ ಆಯೋಜಿಸಿದೆ. ದೇಶದಲ್ಲೇ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವ ಜಿಲ್ಲೆಗಳಲ್ಲಿ ರಾಯಚೂರು 5ನೇ ಸ್ಥಾನದಲ್ಲಿದೆ ಎಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಹನುಮಂತಪ್ಪ ಮಾಹಿತಿ ನೀಡಿದ್ದಾರೆ. ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನ್ಯಾನೋ ಗೊಬ್ಬರ ಕುರಿತ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ನ್ಯಾನೋ ಗೊಬ್ಬರಗಳ ವೈಜ್ಞಾನಿಕ ಬಳಕೆಯಿಂದ ಪೋಷಕಾಂಶ ಲಭ್ಯತೆ, ಉತ್ಪಾದನಾ ವೆಚ್ಚ ಕಡಿತಗೊಂಡು ಇಳುವರಿ ಹೆಚ್ಚಲು ಸಹಕಾರಿ ಎಂದರು. ವಿಜಯಪುರದ ಹಲಸಂಗಿ ಗೆಳೆಯರ ಪ್ರತಿಷ್ಠಾನದ 2022-24 ಮೂರು ವರ್ಷಗಳ ವಾರ್ಷಿಕ ಗೌರವ ಹಾಗೂ ಯುವ ಪ್ರಶಸ್ತಿಗಳನ್ನು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಪ್ರಕಟಿಸಿದ್ದಾರೆ. ದಕ್ಷಿಣ ಕನ್ನಡದ ಡಾ ಬಿಎ ವಿವೇಕ್ ರೈ, ಕಲಬುರಗಿಯ ಪ್ರೊಫೆಸರ್ ಎಚ್ಟಿ ಪೋತೆ, ಬೆಂಗಳೂರು ನಗರ ಜಿಲ್ಲೆಯ ಶ್ರೀಮತಿ ನೇಮಿಚಂದ್ರ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯುವ ಪ್ರಶಸ್ತಿಗೆ ವಿಜಯಪುರದ ಡಾ ವಿನಯ್ ನಂದಿಹಾಳ್, ತುಮಕೂರಿನ ಡಾ ಕೆಎಂ ಗೋವಿಂದರಾಜು ಹಾಗೂ ಬೆಂಗಳೂರು ವಿಜಯನಗರದ ಶಶಿ ತರೀಕೇರಿ ಆಯ್ಕೆಯಾಗಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ವೇಳಾಪಟ್ಟಿಯನ್ನು ಕರ್ನಾಟಕ ಸೇರಿದಂತೆ 4 ರಾಜ್ಯಗಳಲ್ಲಿ 10 ದಿನಗಳಿಗೆ ವಿಸ್ತರಿಸಿ ಭಾರತೀಯ ಚುನಾವಣಾ ಆಯೋಗ ಆದೇಶಿಸಿದೆ. ಆಗಸ್ಟ್ 8ನೇ ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಗಣತಿ ನಮೂನೆ ವಿತರಣೆ, ಸಂಗ್ರಹಣೆ ಮತ್ತು ಗಣಕೀಕರಣ ಕಾರ್ಯ ಕೈಗೊಳ್ಳಲಿದ್ದಾರೆ. ಅಂತಿಮ ಮತದಾರರ ಪಟ್ಟಿ 19 ಅಕ್ಟೋಬರ್ಗೆ ಪ್ರಕಟವಾಗಲಿದೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ ಸಂಖ್ಯೆ 143ರಲ್ಲಿ ಒಟ್ಟು 1283 ಮತದಾರರಿದ್ದು, ಗಣಕೀಕರಣ ಕಾರ್ಯವನ್ನು ಜಿಲ್ಲೆಯಲ್ಲೇ ಮೊದಲು ಪೂರ್ಣಗೊಳಿಸುವಲ್ಲಿ ಅಂಗನವಾಡಿ ಶಿಕ್ಷಕಿ ಶೀಲಾ ಹಾಗೂ ತಂಡ ಯಶಸ್ವಿಯಾಗಿದೆ. ಮತಗಟ್ಟೆ ಸಂಖ್ಯೆ 16 ವಡ್ಡರಹಟ್ಟಿಯ ಮತಗಟ್ಟೆ ಅಧಿಕಾರಿ ಯಲ್ಲಮ್ಮ ವಿಶೇಷ ಚೇತನರಾಗಿದ್ದು ವಿಶೇಷ ಮತದಾರರ ಪರಿಷ್ಕರಣೆ ಹಾಗೂ ಗಣಕೀಕರಣ ಕಾರ್ಯ ಪೂರ್ಣಗೊಳಿಸಿ ಮಾದರಿಯಾಗಿದ್ದಾರೆ. ಒಟ್ಟು 560 ಮತದಾರರ ಪೈಕಿ 537 ಮತದಾರರ ಮಾಹಿತಿಯನ್ನು ಅವರು ಯಶಸ್ವಿಯಾಗಿ ಡಿಜಿಟೈಸೇಷನ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಧಾರವಾಡ ನಗರದ ಮತಗಟ್ಟೆ ಸಂಖ್ಯೆ 164ರ ಅಧಿಕಾರಿ ವಿಜಯಕುಮಾರ್ ಗೋವಿಂದಣ್ಣವರ್ 99% ಗಣತಿ ನಮೂನೆ ವಿತರಿಸಿ ಗಣಕೀಕರಣ ಕಾರ್ಯ ಆರಂಭಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ನಾನು ಈಗಾಗಲೇ ನನ್ನ ದಿನದಡಿ 1067 ಮತದಾರರು ನೋಂದಾಯಿತರಾಗಿರುತ್ತಾರೆ. ಅದರಲ್ಲಿ ನಾನು 99% ಮತದಾರರಿಗೆ ಮತದಾನದ ಗಣತಿ ನಮೂನೆಗಳನ್ನು ತಲುಪಿಸಿರ್ತೀನಿ. ಅದರಲ್ಲಿ 35% ನಾನು ಮತದಾರರ ಗಣತಿ ನಮೂನೆಗಳನ್ನು ವಾಪಸ್ ಪಡ್ಕೊಂಡಿರ್ತೀನಿ. ಎಲ್ಲಾ ಮತದಾರರಿಗೂ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಅವರವರ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಿ. ಅವ್ರಿಗೇನು ಗಣತಿ ನಮೂನೆಗಳನ್ನು ಕೊಟ್ಟಿರ್ತೀವಿ ಅದನ್ನೆಲ್ಲ ಸರಿಯಾಗಿ ಭರ್ತಿ ಮಾಡಿ ನಮ್ಗಳಿಗೆ ತಲುಪಿಸ್ಲಿ, ಅಥವಾ ನಮಗೆ ಒಂದು ಕಾಲ್ ಮಾಡಿದ್ರೆ ನಾವೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನ ಒಂದ್ ಸ್ವಲ್ಪ ಇಂಟಿಮೇಷನ್ ಮಾಡ್ರಿ. ಥ್ಯಾಂಕ್ ಯು.
0: ರಾಜ್ಯದ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡಕ್ಕೆ ಬಿಸಿಲಿನ ಪ್ರಖರ ಝಳದ ಹಿನ್ನೆಲೆ ಹವಾಮಾನ ಇಲಾಖೆ ಇಂದಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮುಂಬರುವ 4 ದಿನ 3-5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಸಾರ್ವಜನಿಕರು ಸೂಕ್ತ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಡಳಿತಗಳು ಮನವಿ ಮಾಡಿವೆ. ಬೀದರ್ನಲ್ಲಿ ಸಾಮಾನ್ಯಕ್ಕಿಂತ 7 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚು ದಾಖಲಾಗಿದ್ದು 37 ಡಿಗ್ರಿ ಸೆಲ್ಸಿಯಸ್ ವರದಿಯಾಗಿದೆ. ರಾಯಚೂರಿನಲ್ಲಿ ಗರಿಷ್ಠ ಉಷ್ಣಾಂಶ 38.2 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. ಉಳಿದ ಜಿಲ್ಲೆಗಳಲ್ಲಿಯೂ ಸಾಮಾನ್ಯಕ್ಕಿಂತ 2-4 ಡಿಗ್ರಿಗಳಷ್ಟು ಉಷ್ಣಾಂಶ ಹೆಚ್ಚಳವಾಗಿದೆ. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ರಾಜ್ಯಸಭೆ ಸಂಸದರಾದ ಸುಧಾಮೂರ್ತಿ ಅವರನ್ನು ಪ್ರಥಮ ಬಾರಿಗೆ ಸಂಸ್ಥೆ ನೀಡುತ್ತಿರುವ ಗೌರವ ಡಾಕ್ಟರೇಟ್ಗೆ ಆಯ್ಕೆ ಮಾಡಿದೆ ಎಂದು ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ನಾಡಿದ್ದು 18ರಂದು ಮಧ್ಯಾಹ್ನ 3 ಗಂಟೆಗೆ ಐಐಟಿಯ ಪ್ರೇಕ್ಷಾಗೃಹದಲ್ಲಿ 7ನೇ ಘಟಿಕೋತ್ಸವ ನಡೆಯಲಿದೆ. ಹೊಸದಿಲ್ಲಿ ಐಐಟಿ ಪ್ರಾಧ್ಯಾಪಕ ಡಾ ಭೀಮ್ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ. ಕೇಳುಗರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತಿನ ಈ ಕ್ರಮದಲ್ಲಿ ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
3: ಎಲ್ಲರಿಗೂ ನಮಸ್ಕಾರ. ಈಗ ವಾಗೀಶ್ವರಿ ಮಹಿಳಾ ಸಂಘದ ವತಿಯಿಂದ ಕಾರ್ಯಕ್ರಮವನ್ನು ಕೇಳೋಣವೇ. ಮೊದಲಿಗೆ ಗಣಪತಿಯ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ.

0: ಗಣಪತಿಯ ಸ್ತುತಿಯನ್ನು ಕೇಳಿದ್ರಲ್ಲ, ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಾವು ಇಲ್ಲಿ ಎಲ್ಲರೂ ಸೇರಿದ್ದು ಯಾಕೆ ಹೇಳಿ? ದಾಸರ ಕೀರ್ತನೆಗಳಲ್ಲಿ ಅಧ್ಯಾತ್ಮ ತತ್ವಗಳು ಮತ್ತು ಸಾಮಾಜಿಕ ಮೌಲ್ಯಗಳು ಯಾವ ರೀತಿಯಲ್ಲಿ ಹಾಸುಹೊಕ್ಕಾಗಿವೆ ಎಂದು ನೋಡಲಿಕ್ಕೆ. 15-16 ಶತಮಾನದಲ್ಲಿ ಪ್ರಾರಂಭವಾದ ಈ ದಾಸ ಸಾಹಿತ್ಯ ಸಂಸ್ಕೃತ ಭಾಷೆಯಲ್ಲಿರುವ ವೇದ ಉಪನಿಷತ್ತಿನ ಸಾರವನ್ನು ಕನ್ನಡದಲ್ಲಿ ಬಹಳ ಸರಳವಾಗಿ ಹಾಡಿನ ರೂಪದಲ್ಲಿ ಹೇಳಿ ಜನಸಾಮಾನ್ಯರಿಗೆ ಅವರೆಲ್ಲ ಹತ್ತಿರವಾದರು. ಏನಂತೀರಿ ನಳಿನಕ್ಕ?
1: ಹೌದು, ದಾಸರು ಮಾನವನ ನಡೆ ನುಡಿಗಳ ಓರೆ ಕೋರೆಗಳನ್ನು ಕುರಿತು ಹೇಳಿದರು. ಜೀವನ ನಿರ್ವಹಣೆಗೆ ಅಮೂಲ್ಯ ಸಲಹೆಗಳನ್ನು ನೀಡಿದರು. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಎಂದು ಹೇಳಿದರು. ಮಾನವ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ನಜನ್ಮ ಬಂದಾಗ ಕೃಷ್ಣನ ಸ್ಮರಿಸಿ ಎಂದು ನಾಮಸ್ಮರಣೆಯ ಮಹತ್ವವನ್ನು ತಿಳಿಸಿದರು. ನಿನ್ನ ವಿಚಾರ ಏನು ಕಿರಣ?
2: ಹೌದು, ನಾಮಸ್ಮರಣೆಯನ್ನ ಮಾಡಿರಿ, ಆದರೆ ಭೂಟಿಗೆ ಡಂಭಾಚಾರ ಬೇಡ ಎಂದು ಕಿವಿಮಾತು ಹೇಳಿದರು. ಉದಯ ಕಾಲದಲ್ಲಿದ್ದು ಗಡಗಡ ನಡಗುತ್ತಾ ನದಿಯಲ್ಲಿ ಮಿಂದೆವೆಂದು ಹೇಳುತ್ತಲೇ ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಉಳಿದವರಿಗೆ ತಾವು ಮಹಾಭಕ್ತರು ಎಂದು ತೋರಿಸುವ ಪರಿಯನ್ನ ಟೀಕಿಸಿದರು. ನಿನಗೆ ಹೇಗೆ ಅನಿಸುತ್ತದೆ?
3: ನಾವು ಹರಿದಾಸರಿಂದ ಬಹಳ ಕಲಿಯುವುದು ಇದೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಎಂದು ಹೇಳಿ ಮಾತಿನಲ್ಲಿ ಹಿಡಿತವಿರಲಿ ಎಂದು ಬೋಧಿಸಿದ್ದಾರೆ. ಚಾಡಿ ಹೇಳುತ್ತಾ ಕೂರಬೇಡ, ಸತತವಾಗಿ ಹರಿಯ ಸ್ಮರಣೆಯನ್ನು ಮಾಡು ಎಂಬ ಹಿತವಚನವನ್ನು ಹೇಳಿದ್ದಾರೆ, ಅಲ್ಲವೇ ಪ್ರತಿಮಕ್ಕ?
0: ಶ್ರೀ ವ್ಯಾಸರಾಯರಿಂದ ಅಂಬೆಗಾಲಿಟ್ಟ ಕೀರ್ತನಾ ಸಾಹಿತ್ಯ ಕನಕದಾಸರು, ಪುರಂದರದಾಸರು, ಜಗನ್ನಾಥದಾಸರಂತಹ ಮೇಧಾವಿಗಳಿಂದ ಹುಲಾಗಿ ಬೆಳೆಯಿತು. ಮಾನವ ಜನ್ಮ ಬಂದಾಗ ಅದನ್ನು ಸಾರ್ಥಕ ಪಡಿಸಿಕೊ, ಅದು ಸ್ಥಿರವಲ್ಲ. ಯಾಕೆಂದರೆ ಸತ್ತಾಗ ನಿನ್ನ ಹಿಂದೆ ಸತಿ ಸುತರು ಧನ ಧಾನ್ಯ ಯಾವುದೂ ಬರುವುದಿಲ್ಲ ಎಂದು ಈ ಹಾಡಿನ ಮೂಲಕ ತಿಳಿಸಿದ್ದಾರೆ. ಕೇಳಿ.

0: ಪುರಂದರ ದಾಸರು ಸಂಸಾರದ ನಿಸ್ಸಾರತೆಯನ್ನು ಮನಗಂಡು ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯುವ ಹಂಬವನ್ನು ಈ ಹಾಡಿನಲ್ಲಿ ವ್ಯಕ್ತಪಡಿಸಿದ್ದಾರೆ. ಭಕ್ತ ಮತ್ತು ಪರಮಾತ್ಮನ ಸಂಬಂಧ ತಮ್ಮ ಕೀರ್ತನೆಗಳಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ತೋರಿಸಿದ್ದಾರೆ. ಅಲೆಮಾರಿಯಂತೆ ಅವಧುರಂತೆ ತಿರುಗುತ್ತಿದ್ದ ದಾಸರಿಗೆ ಜನಜೀವನದ ಆಳವಾದ ಗ್ರಹಿಕೆ, ಜನರ ಜೀವನದ ನಾಡಿ ಮಿಡಿತದ ಅರಿವಿತ್ತು. ಆದ್ದರಿಂದ ಅವರು ಸಮಾಜದ ಓರೆ ಕೊರೆಗಳನ್ನು ತಮ್ಮ ಗೀತೆಯಲ್ಲಿ ಸರಿಪಡಿಸಲು ಯತ್ನಿಸಿದ್ದಾರೆ.
1: ಮನುಷ್ಯ ಜನ್ಮ ಬಲು ಅಪರೂಪ. ಯಾಕೆ ಗೊತ್ತೇ? ಈ ಜೀವ 83,99,999 ಜೀವರಾಶಿಗಳನ್ನು ದಾಟಿ ಬರಬೇಕು. ಯಾವಾಗ ನಿನಗೆ ಮನುಷ್ಯ ಜನ್ಮ ಸಿಕ್ಕಿ ನೀನು ಪರಮಾತ್ಮನನ್ನು ಹೊಂದಲು ಪ್ರಯತ್ನ ಮಾಡುವುದಿಲ್ಲವಾದರೆ ಮತ್ತೆ ಪುನಃ ಯುಗ ಯುಗಗಳು ಬೇಕು ನೀನು ಪರಮಾತ್ಮನನ್ನು ಸೇರಿಸಲಿಕ್ಕೆ ಎಂದು ಈ ಹಾಡಿನ ಮೂಲಕ ಎಚ್ಚರಿಸಿದ್ದಾರೆ.
0: ಈಗ ಹಾಡು ಕೇಳೋಣ.

0: ಈ ಹಾಡಿನಲ್ಲಿ ಜೀವನು ಪರಮಾತ್ಮನಲ್ಲಿ ಲೀನವಾಗುವ ಪ್ರಯತ್ನ ಮಾಡಬೇಕು, ಪರಮಾತ್ಮನಲ್ಲಿ ಶರಣು ಹೋಗು, ನಿನ್ನ ಬಂಧನವನ್ನು ಕಳಚಿಕೋ ಎಂದು ಈ ಹಾಡಿನ ಮೂಲಕ ಕನಕದಾಸರು ಹೇಳಿದ್ದಾರೆ. ಬರಿಯ ತೀರ್ಥಕ್ಷೇತ್ರ ಪರ್ಯಟನ, ಗಂಗಾ ಗೋದಾವರಿ ನದಿಗಳಲ್ಲಿ ಸ್ನಾನ, ಹೋಮ ವ್ರತಗಳನ್ನು ಮಾಡಿ ಫಲವಿಲ್ಲ. ಮಾಯಾ ಮೋಹಕ್ಕೆ ಬಲಿಯಾಗದೆ ಕಮಲೇಶನನ್ನು ನೆನೆಯುತ್ತಾ ಅವನಲ್ಲಿ ಶರಣಾಗು, ಆಗ ಮಾತ್ರ ನೀನು ಮೋಕ್ಷ ಪಡೆಯುವೆ ಎಂದು ಕನಕದಾಸರು ಈ ಹಾಡಿನ ಮೂಲಕ ತಿಳಿಸಿದ್ದಾರೆ.
1: ಪುರಂದರದಾಸರು ಈ ಹಾಡಿನ ಮೂಲಕ ಅನ್ನದಾನ ಮಾಡಿರಿ, ಮಾತಾಪಿತರನ್ನು ಸೇವಿಸಿರಿ, ಗುರುವಿನ ಸ್ಮರಣೆ ಮಾಡಿರಿ, ಕಾಮಕ್ರೋಧವ ತ್ಯಾಗ ಮಾಡಿರಿ, ಯಾವಾಗಲೂ ಸಿರಿರಮಣನ ಸ್ಮರಿಸಿರಿ ಎಂದು ಹೇಳಿದ್ದಾರೆ.
0: ರಾಗಿ ತಂದೀರಾ ಈ ಹಾಡು ಕೇಳಿ.

0: ಜ್ಞಾನ, ಭಕ್ತಿ, ವೈರಾಗ್ಯ ನಮಗೆ ದಾಸ ಸಾಹಿತ್ಯದಲ್ಲಿ ದೊರೆಯುತ್ತದೆ. ದಾಸರು ಸಂಗೀತದ ರೂಪದಲ್ಲಿ ನೀತಿ ಬೋಧನೆಗಳನ್ನು ಸಾಮಾನ್ಯ ಜನರ ಹೃದಯಕ್ಕೆ ನೀಡಿದರು. ಬೇವು ಬೆದೊಡನೆ ಇದ್ದರೆ ಏನು ಫಲ, ಹಾವಿಗೆ ಹಾಲೆರೆದರೇನು ಫಲ, ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನ ಮಾಡಿದರೇನು ಫಲ, ಹಾವಿಗೆ ಹಾಲೆರೆದರೆ ಅದು ಅಮೃತವಾಗುವುದಿಲ್ಲ, ವಿಷವಾಗುತ್ತದೆ. ಹಾಗೆಯೇ ಕೆಟ್ಟ ಗುಣಗಳಿರುವ ವ್ಯಕ್ತಿ ದಿನಾಗಲೂ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಅವನ ಮನಸ್ಸು ಪರಿವರ್ತನೆಯಾಗುವುದಿಲ್ಲ. ನಾಯಿ ಬಾಲ ಯಾವಾಗಲೂ ಡೊಂಕೆ. ಹೀಗೆ ಜನರ ಗುಣ ಮೌಲ್ಯಗಳನ್ನು ವೃದ್ಧಿಸುವ ದಾಸ ಸಾಹಿತ್ಯದ ಅಪಾರ ಕೊಡುಗೆಯನ್ನು ನೀಡಿದೆ ಎಂದು ಹೇಳಬಹುದು.
1: ಭಗವಂತನಲ್ಲಿ ನಿಷ್ಠೆ ಇಟ್ಟು ಬದುಕಿ ಬಾಳುವ ಎಂಬುವುದು ದಾಸರನ್ನು. ಬದುಕು ಸಹ್ಯವಾಗಬೇಕಾದರೆ ಮನುಷ್ಯ ಕೆಲವೊಂದು ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಜ್ಞಾನದ ಹಸಿವು ಧೈರ್ಯವಂತಿಕೆ, ನಯನೀತಿಯ ಸೊಗಡು, ಪರಮಾತ್ಮನಲ್ಲಿ ಭಕ್ತಿ ಇವೆಲ್ಲ ಇದ್ದಾಗ ಆ ಬದುಕು ನಿಜವಾದ ಬದುಕು ಎನಿಸುತ್ತದೆ.
2: ಆಧ್ಯಾತ್ಮ ನಿಷ್ಠೆಯಿಂದ ಆತ್ಮೋದ್ಧಾರ ಆಗುತ್ತದೆ. ಮಾಧ್ಯಮ ಕಾವ್ಯವಾದರೆ ಅದು ಪಂಡಿತರ ಸೊತ್ತಾಗುತ್ತದೆ, ಮಾತುಗಳಲ್ಲಿ ಹೇಳಿದರೆ ಕ್ರಮೇಣ ಮರೆತು ಹೋಗುತ್ತದೆ. ಅದಕ್ಕಾಗಿಯೇ ದಾಸರು ತಮ್ಮ ಬೋಧನೆಗಳಿಗೆ ಸಂಗೀತವನ್ನು ಆರಿಸಿ ತಾಳ ತಂಬೂರಿಯ ಮೂಲಕ ಗೀತೆಯಾಗಿ ಹಾಡಿದರು. ರಾಗ ಲಯಬದ್ಧವಾದಂತಹ ರಚನೆ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತದೆ. ಈ ಕಾರಣವಾಗಿಯೇ ದಾಸ ಸಾಹಿತ್ಯ ಇನ್ನೂ ಜೀವಂತವಾಗಿ ಇದೆ.
3: ಅಲ್ಲವೇ ಪುರಂದರದಾಸರು ರಾಗಿ ತಂದೀರಾ ಅಂತ ಹೇಳಿದ್ರು. ಈ ಹಾಡನ್ನು ನೀವು ಕೇಳಿದಿರಿ, ಅದು ಚೆನ್ನಾಗಿದೆ ಅಲ್ವೇ? ಕುಡಿಯುವ ನೀರು, ಸುಡುವ ಬೆಂಕಿ, ಉಸಿರಾಡುವ ಗಾಳಿ ಒಂದೇ ಆಗಿರುವಾಗ ಜಾತಿ ಭೇದ ಮಾಡಬೇಡಿರಿ ಎಂದು ನಮ್ಮನ್ನು ಎಚ್ಚರಿಸಿದ್ದಾರೆ. ಜಪ ತಪ ತೀರ್ಥಯಾತ್ರೆ ಮಂತ್ರ ಪಠಣಗಳ ಹೊರ ವಲಯದಲ್ಲಿಯೇ ಸುತ್ತೋ ಜನರಿಗೆ ಅಂತರಂಗ ಶುದ್ಧಿ ಇಲ್ಲದಿದ್ದರೆ ಫಲವಿಲ್ಲ. ಅಂತರಂಗದಲ್ಲಿ ಪರಮಾತ್ಮನನ್ನು ಕಾಣು ಎಂದು ಸಮಾಜವನ್ನು ಜಾಗೃತಗೊಳಿಸಿದ್ದಾರೆ.
2: ಇನ್ನೊಂದು ಮಾತು ಇಲ್ಲಿ ಹೇಳಲೇಬೇಕು. ಕಲಿಯುಗದಲ್ಲಿ ದೇವರನ್ನು ತಲುಪಲು ಸುಲಭ ಮಾರ್ಗ ಭಕ್ತಿ ಮಾರ್ಗ ಎಂದು ಹೇಳಿದ್ದಾರೆ. ನಮಗೆ ಈ ಯುಗದಲ್ಲಿ ಕಷ್ಟದ ತಪಸ್ಸು ಮಾಡಲು ಸಾಧ್ಯವಿಲ್ಲ. ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿ ಅರ್ಥೈಸಿ ಪರಮಾತ್ಮನೆಡೆಗೆ ಸಾಗುವ ಹಾದಿಯೂ ಅಷ್ಟು ಸುಲಭವಲ್ಲ. ಆದ್ದರಿಂದ ಭಜನೆ ಬಹಳ ಸುಲಭದ ಹಾದಿ ಎನ್ನುತ್ತಾರೆ. ಈಗ ಒಂದು ಪುರಂದರದಾಸರ ಹರಿನಾ ಜಿಹ್ವೆಯೊಳಗೆ ಇರಬೇಕು ನರನಾದ ಮೇಲೆ ಈ ಹಾಡನ್ನು ಕೇಳೋಣವೇ.

0: ಮನುಷ್ಯನು ಯಾವಾಗಲೂ ಹರಿಯನ್ನು ಸ್ಮರಿಸುತ್ತಾ ಇರಬೇಕು. ಎಲ್ಲ ಜೀವಿಗಳಲ್ಲಿಯೂ ದಯೆ ಇರಬೇಕು. ಸಾತ್ವಿಕ ರಾಜಸ ತಾಮಸ ಗುಣಗಳನ್ನು ಮೀರಬೇಕು. ತನ್ನಲ್ಲಿ ಏನು ಇದೆಯೋ ಅದರಲ್ಲಿ ತೃಪ್ತಿ ಪಟ್ಟುಕೊಳ್ಳಬೇಕು. ನಿಂದಾಸ್ತುತಿಗಳನ್ನು ಒಂದೇ ರೀತಿಯಲ್ಲಿ ತೆಗೆದುಕೊಳ್ಳಬೇಕು. ಅದು ಆಗ ಸ್ಥಿತಪ್ರಜ್ಞ ಮನಸ್ಸಾಗುತ್ತದೆ. ಈ ರೀತಿಯ ಮನಸ್ಥಿತಿಯಿಂದ ಮನವನ್ನು ಖಿನ್ನತೆಗೆ ಒಳಗಾಗುವುದಿಲ್ಲ. ಭಗವದ್ಗೀತೆ ಈ ತತ್ವವನ್ನು ಎಷ್ಟು ಸರಳವಾಗಿ ಈ ಹಾಡಿನಲ್ಲಿ ಹೇಳಿದ್ದಾರಲ್ಲವೇ.
1: ಹೌದು, ಕಠಿಣವಾದ ಉಪನಿಷತ್ತು, ವೇದ, ಭಗವದ್ಗೀತೆಗಳ ಸಾರವನ್ನು ಅದ್ಭುತವಾಗಿ ಕೀರ್ತನೆಗಳ ಮೂಲಕ ನಮ್ಮದೇ ಸರಳವಾಗಿ ದಾಸರು ಪ್ರಸ್ತುತಪಡಿಸಿದ್ದಾರೆ. ಅದೂ ಅಲ್ಲದೆ ಈ ಮಾತನ್ನು ನಾವು ಒಪ್ಪಲೇಬೇಕು. ಭಜನೆ ಮಾಡುವುದರಿಂದ ಧನಾತ್ಮಕ ಶಕ್ತಿ ಸುತ್ತಲೂ ಮೂಡುತ್ತದೆ. ಕೇಳುವವರಿಗೂ ಹೇಳುವವರಿಗೂ ಒಂದು ತರಹದ ಶಾಂತಿ ನೆಮ್ಮದಿ ಸಿಗುತ್ತದೆ ಎಂದು ನನ್ನ ಅನಿಸಿಕೆ. ನೀವೇನೇ ಅಂತೀರಾ ಪ್ರತಿಮಕ್ಕ?
2: ಹೌದು, ಅವರ ಕೀರ್ತನೆಗಳಲ್ಲಿ ಭಕ್ತಿ ಮಾತ್ರವಲ್ಲದೆ ಸುತ್ತಲಿನ ಪರಿಸರ ಮತ್ತು ಸಮಾಜವನ್ನು ಹಸನಾಗಿಸುವ ಕಾಳಜಿಯೂ ಇದೆ. ಹರಿದಾಸರು ನಾದೋಪಾಸನೆಯ ಮಾರ್ಗ ಹಿಡಿದು ಶ್ರೇಷ್ಠ ಬದುಕಿನ ವೈಶಿಷ್ಟ್ಯವನ್ನು ಎತ್ತಿ ಹಿಡಿದರು. ಸಮಾಜ ಸುಧಾರಣೆಯೇ ಮನುಷ್ಯರಲ್ಲಿ ಪ್ರೇಮವನ್ನು ಬೆಳೆಸಿಕೊಳ್ಳುವ ಬದುಕಿನ ಸವಾಲನ್ನು ಎದುರಿಸುವ ಹಲವು ವಿಷಯಗಳಿವೆ. ಒಟ್ಟಿನಲ್ಲಿ ದಾಸ ಸಾಹಿತ್ಯವು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ, ಸಾಮಾನ್ಯರಿಗೆ ನೀತಿ ಪಾಠಗಳನ್ನು ಹೇಳುವ ದಾರಿ ದೀಪಗಳು ಎಂದು ಹೇಳಬಹುದು. ಈ ಸಾಹಿತ್ಯದ ಅಂದವನ್ನು ಎಲ್ಲರೂ ಸವಿಯೋಣ ಅಲ್ಲವೇ? ಇದುವರೆಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರು. ಭಾಗವಹಿಸಿದವರು ಶ್ರೀಮತಿಯರಾದ ನಳಿನಿ ರಾವ್, ಸಂತೃಪ್ತಿ ನಾಯಕ್, ಹಾರ್ಮೋನಿಯಂ ಶ್ರೀದೇವಿ ನಾಯಕ್, ತಬಲ ಕಿರಣ್ ಪೈ, ನಿರ್ವಹಣೆ ಮತ್ತು ನಿರೂಪಣೆ ಪ್ರತಿಮಾ ನಾಯಕ್. ಎಲ್ಲರಿಗೂ ನಮಸ್ಕಾರ.
3: ಇದುವರೆಗೂ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 12:30. ಕೇಳುಗರೆ, ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಈ ಸಂಜೆ 5 ಗಂಟೆಗೆ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5:30ಕ್ಕೆ ಯುವವಾಣಿಯಲ್ಲಿ ಯುವ ವೈವಿಧ್ಯ ಮಾಹಿತಿ ಮತ್ತು ಮನೋರಂಜನೆ ಕಾರ್ಯಕ್ರಮ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:15ಕ್ಕೆ ವಚನ ಗಾಯನ, 6:30ಕ್ಕೆ ಜಿಲ್ಲಾ ವಾರ್ತಾ ಪತ್ರ ಬೆಂಗಳೂರು ಕೇಂದ್ರದಿಂದ, 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ, 7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ, ಕುಷ್ಟಗಿ ತಾಲೂಕಿನ ಗುಮಗೇರ ಗ್ರಾಮದ ನಾಗಪ್ಪ ಹಾಗೂ ಸಂಗಡಿಗರಿಂದ ಹಂತಿ ಪದಗಳು, 7:45ಕ್ಕೆ ಹಿಂದಿ ಚಿತ್ರಗೀತೆಗಳು, 8:15ಕ್ಕೆ ಒಡಿಸ್ಸಾದ ಪುರಿಯಲ್ಲಿ ಜರುಗುವ ಜಗನ್ನಾಥ ರಥಯಾತ್ರೆ ಕುರಿತು ಬಾನುಲಿ ವರದಿ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದಿಂದ, 8:30ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ, ರಾಯಚೂರು ತಾಲೂಕಿನ ದಿನ್ನಿ ಗ್ರಾಮದ ಮಾಧವ ಸಿಂಗ್ ರಜಪೂತ್ ಹಾಗೂ ಸಂಗಡಿಗರಿಂದ ಜಾನಪದ ಗೀತೆಗಳು, 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ಕನ್ನಡ ಭಾರತಿ ಬೆಂಗಳೂರು ಕೇಂದ್ರದಿಂದ, 10:00ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಕದ್ರಿ ಗೋಪಾಲನಾಥನ್ ಅವರ ಸ್ಯಾಕ್ಸೋಫೋನ್ ವಾದನದ ಧ್ವನಿಮುದ್ರಿಗೆ, 10:30ಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುವರೆ, ಇವು ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ರಾಯಚೂರು FM ಕೇಂದ್ರ.

ನಾಳಿನ ಈ ಪೀಳಿಗೆಗೆ ಇಂದು ನಾವು ಎಂಥ ತರಬೇತಿ ನೀಡುತ್ತೇವೆ, ಹೇಗೆ ಮಾರ್ಗದರ್ಶನ ಮಾಡುತ್ತೇವೆ, ಎಂಥ ಸೌಲಭ್ಯ ನೀಡುತ್ತೇವೆ ಎಂಬುದರ ಮೇಲೆ ಇಡೀ ಮಾನವ ಕುಲದ ಭವಿಷ್ಯ ನಿರ್ಧಾರವಾಗಲಿದೆ. ಡಾಕ್ಟರ್ ಮುಸ್ತಫಾ ಕೆ ತೊಲ್ಫಾ ಅವರ ನುಡಿಮುತ್ತು.

ಗಾಳಿ ನೀರಿಗೆ ಜಾತಿ ಮತವಿಲ್ಲ, ಹಾಗೆಯೇ ನಮ್ಮೆಲ್ಲರ ಆತ್ಮ ಯಾವ ಕುಲಕ್ಕೂ ಸೇರಿಲ್ಲ. ಮಾನವ ಕುಲವೊಂದೇ, ಅದೇ ವಿಶ್ವ ಸಮಾಜ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಿ ಸಾಮಾಜಿಕ ಪರಿವರ್ತನೆಗೆ ದಾರಿ ಮಾಡಿಕೊಡುತ್ತದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಉಕ್ತಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಹೃದಯದ ಆರೋಗ್ಯ, ಈ ಕುರಿತು ಕಲಬುರಗಿಯ ಜಯದೇವ್ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
2: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜೀವನ ಶೈಲಿ ಸಂಬಂಧಿತ, ಅಂದ್ರೆ ಹೃದಯಕ್ಕೆ ಜೀವನ ಶೈಲಿಯಿಂದ ಉಂಟಾಗುವಂತಹ ಸಮಸ್ಯೆಗಳ ಕುರಿತಾಗಿ ಮಾತಾಡೋಣ. ಯಾವ ರೀತಿ ನಮ್ಮ ಆಹಾರ ಸಮತೋಲನದಿಂದ ಕೂಡಿರಬೇಕು, ನಿಯಮಿತವಾದ ವ್ಯಾಯಾಮವನ್ನು ಯಾವ ರೀತಿ ನಾವು ಅಳವಡಿಸ್ಕೋಬೇಕು, ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ಬಂದಾಗ ಆರಂಭದ ಲಕ್ಷಣಗಳೇನು, ಯಾವ ಸಂದರ್ಭದಲ್ಲಿ ನಾವು ವೈದ್ಯರನ್ನು ಸಂಪರ್ಕ ಮಾಡಬೇಕು, ಕೆಲವೊಂದು ಕಡೆ ತಪ್ಪು ನಂಬಿಕೆಗಳು ಕೂಡ ಇರುತ್ತೆ, ಚೆಸ್ಟ್ ಪೇನ್ ಬಂದ್ರೆ ಇದು ಹಾರ್ಟ್ಗೆ ಸಂಬಂಧಪಟ್ಟಿದ್ದೆ ಅಂತ ಅನ್ಕೊಂತಾರೆ. ಹೀಗಾಗಿ ಈ ವಿಷಯಗಳ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಇವುಗಳ ಕುರಿತಾಗಿ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಇಂದು ಕಲಬುರಗಿಯ ಜಯದೇವ ಹೃದ್ರೋಗ ಆಸ್ಪತ್ರೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
3: ನಮಸ್ಕಾರ
2: ಸರ್. ಆರಂಭದಲ್ಲಿ ಈ ಹೃದಯದ ಆರೋಗ್ಯ ಅನ್ನೋದು ನಮ್ಮ ಓವರ್ಆಲ್ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ, ಹೀಗಾಗಿ ಹೃದಯದ ಆರೋಗ್ಯದ ಪ್ರಾಮುಖ್ಯತೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿ.
3: ಹೃದಯ ನಮ್ಮ ದೇಹದ ಒಂದು ಅದ್ವಿತೀಯ ಅಂಗ, ಅಂದ್ರೆ ಇದು ಜೀವನ ಪರ್ಯಂತ ಹುಟ್ಟಿದಾಗಿನಿಂದ ಸಾಯುವವರೆಗೂ ನಮ್ಮ ದೇಹಕ್ಕೆ ಬೇಕಾಗುವ ಪೋಷಕಾಂಶಗಳನ್ನು ಸರಬರಾಜು ಮಾಡುವ ಒಂದು ಅದ್ಭುತ ಅಂಗವೇ ಸರಿ. ಅಂದರೆ ತಾಯಿಯ ಗರ್ಭಕೋಶದಲ್ಲಿ ಮೊಟ್ಟ ಮೊದಲ ಒಂದು ಅಂಗ ಕೆಲಸ ಪ್ರಾರಂಭ ಮಾಡುವುದೆಂದರೆ ಅದು ಹೃದಯ. ನಮ್ಮ ಸಾವಿನಲ್ಲಿ ಅಂತಿಮವಾಗಿ ಕೆಲಸ ನಿಲ್ಲಿಸುವ ಅಂಗ ಅಂದರೆ ಅದು ಹೃದಯ. ಈ ಹೃದಯವನ್ನು ನಾವು ತುಂಬಾ ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಬರುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ ಬಯಸ್ತೀನಿ.
2: ಸರ್, ಇತ್ತೀಚೆಗೆ ನಾನು ಆಗ್ಲೇ ಹೇಳಿದಾಗೆ ಜೀವನ ಶೈಲಿ ಬದಲಾವಣೆಯಿಂದ ಹೆಚ್ಚಿನ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾ ಇದೆ. ಯಾವ ಕಾರಣಕ್ಕಾಗಿ ಬರ್ತಾ ಇದೆ ಸರ್? ಯಾವ ರೀತಿ ಜೀವನ ಶೈಲಿಯಿಂದ ಇದು ಪರಿಣಾಮ ಬೀರ್ತಾ ಇದೆ?
3: ನಿಜ, ಇತ್ತೀಚಿನ ಒಂದು ಏನು ಒಂದು ಅಸಮಂಜಸ ಜೀವನ ಶೈಲಿ ಅಂತ ಏನು ಹೇಳ್ತೀವಲ್ಲ, ಅದರಿಂದನೇ ಬಹಳಷ್ಟು ಹೃದಯದ ಕಾಯಿಲೆಗಳು ಹೆಚ್ಚು ಹೆಚ್ಚಾಗಿ ಕಂಡು ಬರ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಯುವಕರಲ್ಲಿ ಇದು ಈ ಹೃದಯದ ಕಾಯಿಲೆ ಅಥವಾ ಹೃದಯಘಾತ, ಹೃದಯ ಸ್ಥಗಿತ ಅಂತ ಏನು ಒಂದು ಕಾಯಿಲೆಗಳು ಬರ್ತಾ ಇದ್ದೀವಿ, ತುಂಬಾ ಚಿಂತಾಜನಕ. ಮುಖ್ಯವಾಗಿ ಕಾರಣಗಳಲ್ಲಿ ಒಂದಾಗಿರೋದು ಒತ್ತಡ. ಅಂದರೆ ಈಗ ಜನರಲ್ಲಿ ಒತ್ತಡ ಜೀವನ, ಒತ್ತಡ ಅಂದರೆ ನಾನಾ ರೀತಿಯ ಒತ್ತಡ, ಒಂದು ಕೆಲಸದ ಒತ್ತಡವಾಗಿರಬಹುದು, ಹಣಕಾಸಿನ ಒತ್ತಡ ಆಗಿರಬಹುದು, ಅಥವಾ ಕೌಟುಂಬಿಕ ಒತ್ತಡ, ಅಥವಾ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಒತ್ತಡ. ಈ ಒತ್ತಡದಿಂದ ಅಪರೋಕ್ಷವಾಗಿ ಹೃದಯದ ರಕ್ತದ ನಾಳಗಳ ಮೇಲೆ ಪರಿಣಾಮ ಬೀರುತ್ತದೆ. ಅದೇ ರೀತಿ ಅಂದರೆ ಒಂದು ಅಸಮತೋಲಿತ ಆಹಾರ ಅಥವಾ ನಿಯಮಿತವಾಗಿ ವ್ಯಾಯಾಮ ಮಾಡದೇ ಇರುವುದು, ಸಿಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ಅಂದರೆ ಜಡಜೀವನ, ಇದರಿಂದ ಬರುವಂಥ ಒಂದು ಸ್ಥೂಲ ಕಾಯತೆ ಅಥವಾ ಒಬೇಸಿಟಿ, ಇದು ನಮ್ಮ ರಕ್ತದೊತ್ತಡ ಹೆಚ್ಚು ಮಾಡುತ್ತದೆ, ಮಧುಮೇಹ ಬರುವಂತೆ ಮಾಡುತ್ತದೆ, ಮತ್ತು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೆಚ್ಚು ಹೆಚ್ಚಾಗಿ ಹೃದಯದ ಸಂಬಂಧ ಕಾಯಿಲೆ ಬರುವುದರಲ್ಲಿ ಸಹಾಯ ಮಾಡುತ್ತವೆ.
2: ಸರ್, ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಕೆಲವೊಂದ್ಸರ್ತಿ ಹಾರ್ಟ್ ಅಟ್ಯಾಕ್ ಅಂತಾರೆ, ಇನ್ನೊಂದ್ಸರ್ತಿ ಕಾರ್ಡಿಯಾಕ್ ಅರೆಸ್ಟ್ ಅಂತಾರೆ, ಇವೆರಡಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ?
3: ಹಾ, ತುಂಬಾನೇ ವ್ಯತ್ಯಾಸ. ಅವೆರಡು ಬೇರೆ ಬೇರೆ ಪದಗಳು. ಹೃದಯಘಾತ ಅಂದಾಗ ನಮ್ಮ ಹೃದಯದ ರಕ್ತ ನಾಳಗಳಲ್ಲಿ ಕೊಲೆಸ್ಟ್ರಾಲ್ ಬೊಜ್ಜುನಿಂದ ಏನ್ ಅಡೆತಡೆಗಳು ಉಂಟಾಗಿ ರಕ್ತ ಸರಬರಾಜಿನಲ್ಲಿ ಅಡೆತಡೆ ಉಂಟಾಗುತ್ತಲ್ವಾ, ಅದಕ್ಕೆ ನಾವು ಹೃದಯಘಾತ ಅಂತೀವಿ. ಅಂದ್ರೆ ಒಂದು ಭಾಗದ ಹೃದಯದ ಮಾಂಸಖಂಡಕ್ಕೆ ಸಂಪೂರ್ಣವಾಗಿ ರಕ್ತ ಪರಿಚಲನೆ ನಿಂತಾಗ ಆ ಭಾಗದ ಜೀವಕೋಶಗಳು ಸಾವನ್ನೊಪ್ಪುತ್ತವೆ, ಅದಕ್ಕೆ ಹೃದಯಘಾತ ಅಂತ ಹೇಳ್ತೀವಿ. ಇದರಲ್ಲಿ ಮನುಷ್ಯನಿಗೆ ಹೆಚ್ಚಾಗಿ ಅಂದರೆ ಎದೆನೋವು ಬರ್ಬೋದು, ಆದರೆ ಅವನು ಸಂಪೂರ್ಣವಾಗಿ ಜೀವಂತವಾಗಿರ್ತಾನೆ ಮತ್ತು ಕಾನ್ಶಿಯಸ್ ಆಗಿರ್ತಾನೆ. ಕಾರ್ಡಿಕ್ ಅರೆಸ್ಟ್ ಅಂದರೆ ಹೃದಯ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುವುದು, ಅಂದರೆ ಈ ಸ್ಥಗಿತಗೊಂಡ ತಕ್ಷಣ ಮನುಷ್ಯನು ಪ್ರಜ್ಞೆ ತಪ್ಪುಕೊಳ್ಳುತ್ತಾನೆ. 3 ನಿಮಿಷದಲ್ಲಿ ಒಂದು ಸರಿಯಾದ ಚಿಕಿತ್ಸೆ ಕೊಡದೇ ಇದ್ದರೆ ಅವನು ಸಾವನ್ನು ಒಪ್ಪುತ್ತಾನೆ. ಹೃದಯಘಾತವು ಹೃದಯ ಸ್ಥಗಿತಕ್ಕೆ ಕಾರಣ. ಅದಾಗಿ ಹೃದಯ ಸ್ಥಗಿತಕ್ಕೆ ಹೃದಯಘಾತವೇ ಒಂದೇ ಕಾರಣ ಅಲ್ಲ, ಬೇರೆ ಬೇರೆ ನಾನಾ ರೀತಿಯ ಕಾರಣಗಳಿಂದ ನಮ್ಮ ಹೃದಯ ಸ್ಥಗಿತಗೊಳ್ಳುತ್ತದೆ.
2: ಸರ್, ಈಗ ನಾವು ಜನನ ಬಗ್ಗೆ ಮಾತಾಡೋದಾದ್ರೆ, ಈಗ ತಾಯಿಯ ಗರ್ಭದಲ್ಲೇ ಮಗುವಿಗೆ ಏನಾದರೂ ಹೃದಯ ಸಂಬಂಧಿ ಡಿಫೆಕ್ಟ್ಸ್ ಇದ್ರೆ ಅದನ್ನು ಕಂಡುಹಿಡಿಬಹುದಾ ಸರ್, ಮತ್ತೆ ಟ್ರೀಟ್ಮೆಂಟ್ ಕೊಡಬಹುದಾ?
3: ಕೊಡ್ಬೋದು. ನಿಜವೇ, ಗರ್ಭಾವಸ್ಥೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಇದಕ್ಕಿಂತ ಮುಂಚೆ ಇದೇ ತರ ಮಕ್ಕಳಲ್ಲಿ ಒಂದು ಜನ್ಮಾತೀತ ಹೃದಯದ ರೋಗವಿದ್ದರೆ, ಅಥವಾ ತಾಯಿಯ ವಯಸ್ಸು ಹೆಚ್ಚಾಗಿದ್ದರೆ, ಅಥವಾ ತಾಯಿಯು ಗರ್ಭಾವಸ್ಥೆಯಲ್ಲಿ ಯಾವುದಾದ್ರೂ ಒಂದು ಮೆಡಿಕೇಶನ್ದು ಔಷಧಿ ಇದ್ದರೂ ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಂಡರೆ, ಅಥವಾ ಯಾವುದಾದ್ರೂ ಒಂದು ಕೆಟ್ಟ ಅಭ್ಯಾಸಗಳು ಇದ್ದರೆ, ಇಂಥ ತಾಯಂದಿರಿಗೆ ಒಂದು ಜನ್ಮಾತೀತ ಹೃದಯ ಸಂಬಂಧದ ಕಾಯಿಲೆಗಳು ಅವರ ಮಕ್ಕಳಲ್ಲಿ ಬರುವುದು ತುಂಬ ಸುಲಭ. ಆದ್ದರಿಂದ ಇದನ್ನು ತಡೆಹಿಡಿಯಲು ಮುಖ್ಯವಾಗಿ ಒಂದು ಅಂದರೆ ಒಂದು ಗರ್ಭಾವಸ್ಥೆಯ 16ನೇ ವಾರದಲ್ಲಿ ಒಂದು ಏನಂತ ಫೀಟಲ್ ಇಕೋ ಕಾರ್ಡಿಯೋಗ್ರಫಿ ಅಂತ ಒಂದು ಏನು ಟೆಸ್ಟ್ ಮಾಡ್ತೀವಲ್ಲ, ಇದರಲ್ಲಿ ಆ ಮಗುವಿಗೆ ಹೃದಯದಲ್ಲಿ ಯಾವುದಾದ್ರೂ ಒಂದು ಡಿಫೆಕ್ಟ್ ಇದೆ ಅಂತ ನಾವು ಕಂಡು ಹಿಡಿಯಬಹುದು. ಇದರಿಂದ ಸಿಂಪಲ್ ಆಗಿ ಒಂದು ಹೃದಯದ ಡಿಫೆಕ್ಟ್ಸ್ ಇದ್ದರೆ ಆ ಗರ್ಭಾವಸ್ಥೆಯನ್ನು ಕಂಟಿನ್ಯೂ ಮಾಡಿ ಅದಾದ ನಂತರ ಅಂದರೆ ಡೆಲಿವರಿ ಆದಮೇಲೆ ಮಗುವಿಗೆ ಸರ್ಜರಿ ಮುಖಾಂತರ ಅದನ್ನು ಗುಣಪಡಿಸಬಹುದು. ಇಲ್ಲವೇ ತುಂಬ ಕಾಂಪ್ಲೆಕ್ಸ್ ಆದಂಥ ಒಂದು ಹೃದಯದ ಡಿಫೆಕ್ಟ್ಸ್ ಇದ್ದರೆ ಅದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಅಬಾರ್ಷನ್ ಸಹ ಮಾಡುವುದರಿಂದ ತಾಯಿಯ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ.
2: ಸರ್, ಈಗ ಹುಟ್ಟಿದ ನಂತರ ಡೆಲಿವರಿ ಆದ ನಂತರ ಕೆಲವೊಬ್ಬರಲ್ಲಿ ಹಾರ್ಟಲ್ಲಿ ಹೋಲ್ ಇದೆ ಅಂತ ನಾವು ಕೇಳ್ತೀವಿ ಸರ್, ಇದು ಎಲ್ರಿಗೂ ಸಾಮಾನ್ಯವಾಗಿರುತ್ತಾ? ಕೆಲವರು ಹೇಳ್ತಾರೆ ಇದು ನ್ಯಾಚುರಲ್ ಆಗಿ ಕ್ಲೋಸ್ ಆಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
3: ನಿಜ ನಿಜ,
2: ಅದ್ರ ಬಗ್ಗೆ
3: ಸಾಮಾನ್ಯವಾಗಿ ಹೃದಯದಲ್ಲಿ ನಾನಾ ರೀತಿಯಾಗಿ ಅಂದ್ರೆ ಕೋಣೆಗಳ ಮಧ್ಯೆ ನಾವು ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ಹೋಲ್ಗಳು ಇರುವುದು ಸಹಜ. ಅದು ಅಂದ್ರೆ ಮಗು ಬೆಳೆದಂಗೆ ಆ ಹೋಲ್ಗಳು ನಿಧಾನ ಕ್ಲೋಸ್ ಆಗ್ತವೆ. ಕೆಲವು ಹೃದಯದಲ್ಲಿ ರಂಧ್ರಗಳು ಈ ಕ್ಲೋಸ್ ಆಗದೇನೆ ಇರ್ಬೋದು, ಅದನ್ನು ನಾವು ASD ಅಂತ ಹೇಳ್ತೀವಿ, ಅಂದರೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್, ಅಥವಾ VST ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ, ಅಥವಾ PDA ಅಂತ. ಇವು ಸರ್ವ ಸಾಮಾನ್ಯವಾಗಿ ಕಾಣುವಂಥ ಒಂದು ರಂಧ್ರಗಳು. ಇವು ಮಗು ಬೆಳೆದಂತೆ ಕೆಲವು ಮಕ್ಕಳಲ್ಲಿ ತಾನಾಗಿಯೇ ಅವು ಕ್ಲೋಸ್ ಆಗುವ ಸಾಧ್ಯತೆಗಳು ಉಂಟು. ಇಲ್ಲದಿದ್ದರೂ ಸಹ ಇದನ್ನು ನಾವು ಒಂದು ಶಸ್ತ್ರಚಿಕಿತ್ಸೆ ಮೂಲಕ ಅಥವಾ ಇತ್ತೀಚಿನ ದಿನಗಳಲ್ಲಿ ಡಿವೈಸ್ ಅಂತ ಬಂದಿದೆ, ಅಂದರೆ ಒಂದು ಶಸ್ತ್ರಚಿಕಿತ್ಸೆ ಇಲ್ಲದೆಯೂ ಸಹ ಈ ರಂಧ್ರಗಳನ್ನು ನಾವು ಕ್ಲೋಸ್ ಮಾಡುವುದರಿಂದ ಆ ಮಕ್ಕಳು ಜೀವನ ಪರ್ಯಂತ ನಾರ್ಮಲ್ ಆಗಿ ಜೀವನ ಮಾಡುವುದು ಸಾಧ್ಯತೆ ಉಂಟು.
2: ಈಗ ತಂದೆ ತಾಯಿಗೆ ಹೇಗೆ ಗೊತ್ತಾಗುತ್ತೆ ಸರ್ ಮಗುವಿಗೆ ಹೃದಯ ಸಂಬಂಧಿ ಈ ಹೋಲ್ ಇರಬಹುದಪ್ಪ ಅನ್ನೋದಕ್ಕೆ ಲಕ್ಷಣಗಳು ಏನೆಲ್ಲ ಕಾಣಬರುತ್ತೆ ಸರ್ ಮಕ್ಕಳಲ್ಲಿ?
3: ಮಗು ಹುಟ್ಟಿದ ಮೇಲೆ ಸಾಮಾನ್ಯವಾಗಿ ಇವರಿಗೆ ತಿರುಗಾ ಒಂದು ಏನಂತ ಜ್ವರ ಬರೋದಾಗ್ಲಿ ಕೆಮ್ಮು ಬರುವುದಾಗ್ಲಿ ಅಂತ, ಅಂದ್ರೆ ರಿಕರೆಂಟ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೀವಿ. ಸೊ ಈ ಮಕ್ಕಳಲ್ಲಿ ತುಂಬಾ ಸಾಮಾನ್ಯವಾಗಿ ಕಂಡು ಬರ್ತದೆ. ಅಂದ್ರೆ ವರ್ಷಕ್ಕೆ 4-6 ಬಾರ ಬಂದರೆ ಅಂತ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಒಂದು ಎಕೋ ಕಾರ್ಡಿಯೋಗ್ರಫಿ ಮಾಡಿಸಿ ಹೃದಯದಲ್ಲಿ ಯಾವುದಾದ್ರೂ ರಂಧ್ರ ಇದೆಯಾ ಅಥವಾ ಯಾವುದೇ ರೀತಿಯ ಡಿಫೆಕ್ಟ್ ಇದೆ ಅಂತ ಕಂಡು ಹಿಡಿಯೋದು ಉತ್ತಮ.
2: ಸರ್, ಈಗ ನಾವು ಹೃದಯದ ಬಗ್ಗೆ ಮಾತಾಡೋದಾದ್ರೆ ಈ ಮಹಿಳೆಯರ ಹೃದಯ ಮತ್ತೆ ಪುರುಷರ ಹೃದಯ ಇದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಒಂದೇ ತರ ಇರುತ್ತೆ ಸರ್?
3: ಇಲ್ಲ, ಹೃದಯದ ಸ್ಟ್ರಕ್ಚರ್ ಅಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಬಟ್ ಅವರಿಗೆ ಕಾಯಿಲೆ ಬರುವುದರಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಅಂದರೆ ಗಾದೆ ಇದೆ, ಅಂದ್ರೆ ಹಾರ್ಟ್ ಅಟ್ಯಾಕ್ ಅಟ್ಯಾಕ್ಸ್ ದ ಮೆನ್ ಬಟ್ ಪ್ರೊಟೆಕ್ಟ್ಸ್ ದ ವಿಮೆನ್ ಅಂತ ಹೇಳ್ತೀವಿ. ಅಂದ್ರೆ ಋತುಮಾಸ ಆಗುವವರೆಗೂ ಮಹಿಳೆಯರಲ್ಲಿ ಹಾರ್ಮೋನ್ ಅಂದ್ರೆ ಈಸ್ಟ್ರೋಜನ್ ಒಂದು ಪ್ರೊಜೆಸ್ಟ್ರಾನ್ ಹೃದಯವನ್ನು ತುಂಬಾ ಕಾಪಾಡುತ್ತದೆ. ಏಕೆಂದರೆ ಇವರಲ್ಲಿ ರಕ್ತನಾಳಗಳಲ್ಲಿ ಯಾವ ಅಡೆತಡೆಗಳು ಬರುತ್ತವಲ್ಲ ಅದನ್ನು ಆಗದಂತೆ ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಸ್ಟಾಪ್ ಮಾಡ್ತದೆ. ಇದರಿಂದ ಋತುಮಾಸ ಆಗುವವರೆಗೂ ಅವರಲ್ಲಿ ಶೇಕಡವಾರು ಹೃದಯಘಾತದ ಸಂಖ್ಯೆ ಅಂದ್ರೆ ಗಂಡಸರಿಗೆ ಹೋಲಿಸಿದರೆ ತುಂಬಾನೇ ಕಡಿಮೆ. ಆದರೆ ಒಂದು ಸಲ ಅಂದ್ರೆ ಮೆನೋಪಾಸ್ ಅಟೆಂಡ್ ಮಾಡಾದ್ಮೇಲೆ ಅಂದ್ರೆ ಋತುಮಾಸ ನಿಂತ ಆದ್ಮೇಲೆ ಅವರಲ್ಲಿ ಬರುವಂತಹ ಹೃದಯದ ಕಾಯಿಲೆ ಮತ್ತು ಗಂಡಸರಲ್ಲೂ ಬರುವಂತಹ ಹೃದಯ ಕಾಯಿಲೆ ಸರಿ ಸಮಾನವಾಗಿಯೇ ಇರುತ್ತದೆ.
2: ಈಗ ಹೃದಯ ಸಂಬಂಧಿ ಕಾಯಿಲೆ ಬಂದಾಗ ಕೆಲವೊಬ್ಬರು ಇಲ್ಲ ನಾನು ಸ್ಟಂಟ್ ಹಾಕೊಂಡಿದ್ದೀನಿ ಅಂತ ಹೇಳ್ತಾರೆ, ಕೆಲವೊಬ್ಬರು ಬೈಪಾಸ್ ಸರ್ಜರಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ, ಇವುಗಳು ಏನ್ ಸರ್, ಇವೆಲ್ಲ ಯಾವಾಗ ಅವಶ್ಯಕತೆ ಬರುತ್ತೆ?
3: ಹೃದಯದ ರಕ್ತನಾಳಗಳ ಅಡೆತಡೆಗಳು ಬಂದಾಗ ಅಂದ್ರೆ ಬ್ಲಾಕ್ಸ್ ಅಂತ ನಾವು ಏನು ಎಂಜಿಯೋಗ್ರಾಮ್ ಮುಖಾಂತರ ಕಂಡು ಹಿಡಿತೀವಿ, ಅದಾದ್ಮೇಲೆ ಆ ಮನುಷ್ಯನ ಟ್ರೀಟ್ಮೆಂಟ್ ನಾವು ಡಿಸೈಡ್ ಮಾಡ್ತೀವಿ. ಯಾವ ರೀತಿ ಬ್ಲಾಕ್ ಇದೆ, ಎಷ್ಟು ಮಟ್ಟದಲ್ಲಿ ಆ ರಕ್ತನಾಳದಲ್ಲಿ ಬ್ಲಾಕ್ ಇದೆ, ಎಷ್ಟು ರಕ್ತನಾಳಗಳು ಬ್ಲಾಕ್ ಆಗಿವೆ, ಅದರ ಮೇಲೆ ಅವರ ಟ್ರೀಟ್ಮೆಂಟ್ ಡಿಸೈಡ್ ಆಗುತ್ತೆ. ಮುಖ್ಯವಾಗಿ ಒಂದು ರಕ್ತನಾಳ ಒಂದೇ ಅಥವಾ ಎರಡು ರಕ್ತನಾಳ ಒಂದೇ ಜಾಗದಲ್ಲಿ ಬ್ಲಾಕ್ ಇದ್ದರೆ ಸ್ಟೆಂಟಿಂಗ್ ಅಂತ ಏನು ಹೇಳ್ತೀವಿ ಅಥವಾ ಎಂಜಿಯೋಪ್ಲಾಸ್ಟಿನ್ ಸ್ಟೆಂಟಿಂಗ್ ತುಂಬಾನೇ ಉತ್ತಮ. ಅದಕ್ಕಿಂತ ಹೆಚ್ಚಾಗಿ ರಕ್ತನಾಳಗಳು ಬ್ಲಾಕ್ ಆಗಿದ್ದರೆ ಅವರಿಗೆ ಬೈಪಾಸ್ ಆಪರೇಷನ್ ಮಾಡೋದ್ರಿಂದ ಅಂದ್ರೆ ಹೊಸ ರಕ್ತನಾಳಗಳ ಜೋಡಣೆಯಿಂದನೇ ಹೆಚ್ಚಾಗಿ ಬೆನಿಫಿಟ್ ಸಿಗುತ್ತದೆ. ಇತ್ತೀಚಿನ ದಿನದಲ್ಲಿ ಜನರು ಆಪರೇಷನ್ ಅಂದ್ರೆ ಹೆದ್ಕೊಂಡ್ಬಿಡ್ತಾರೆ. ಆಪರೇಷನ್ ಬೇಡ, ಹೇಗಾದ್ರೂ ಮಾಡಿ ಸ್ಟೆಂಟಿಂಗ್ ಮಾಡ್ಕೊಳ್ಳೋದೆ ಒಳ್ಳೇದು ಅಂತ ಹೇಳ್ತಾರೆ, ಬಟ್ ಅದು ಒಂದು ತಪ್ಪು ಭಾವನೆ. ಯಾಕೆಂದ್ರೆ ಅದರಿಂದ ನಿಮ್ಗೆ ಯಾವುದೇ ರೀತಿ ಅಂದ್ರೆ 3-3 ಹೆಚ್ಚು ರಕ್ತನಾಳ ಬ್ಲಾಕ್ ಆದಾಗ ತಾವು ಸ್ಟೆಂಟಿಂಗ್ ಏನಾದ್ರೂ ಮಾಡಿಸ್ಕೊಂಡ್ರೆ ಅದರಿಂದ ನಿಮ್ಗೆ ಯಾವುದೇ ರೀತಿಯ ಉಪಯೋಗ ಆಗಲ್ಲ, ನಿಮ್ಮ ರಿಸ್ಕ್ ಕಂಟಿನ್ಯೂ ಆಗುತ್ತದೆ. ಆದ್ದರಿಂದ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ನಿಮ್ಗೆ ಬೇಕು ನಿಮ್ಮ ಲೈಫಲ್ಲಿ ಅಂತಂದ್ರೆ 3-3 ಹೆಚ್ಚು ರಕ್ತನಾಳ ಬ್ಲಾಕ್ ಆದಾಗ ನಿಮಗೆ ಹೃದಯದ ಬೈಪಾಸ್ ಆಪರೇಷನ್ನೇ ಒಳಿತು. ಇನ್ನು ಕೆಲವರಿಗೆ ಮಾತ್ರೆ ಮೇಲೇನೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು, ಆ ಚಿಕಿತ್ಸೆ ಸುಲಭ. ಅಂದ್ರೆ ಒಂದು ಅಡೆತಡೆಗಳು ಕಡಿಮೆ ಇದ್ರೆ ಅಂದ್ರೆ 20-30% ಅಡೆತಡೆಗಳು ಇದ್ರೆ ಅಥವಾ ತುಂಬಾನೇ ಜಾಸ್ತಿ ರಕ್ತನಾಳ ಅಡೆತಡೆಗಳು ಇದ್ದು ಸ್ಟೆಂಟಿಂಗ್ ಅಥವಾ ಬೈಪಾಸ್ ಆಪರೇಷನ್ ಸಾಧ್ಯವಿಲ್ಲ ಅಂದರೂ ಸಹ ಅವರಲ್ಲೂ ಸಹ ಒಂದು ಒಳ್ಳೆಯ ಮಾತುಗಳ ಮೂಲಕ ಅವರ ಕಾಯಿಲೆಯನ್ನು ನಾವು ಗುಣಪಡಿಸಬಹುದು.
2: ಸರ್, ಇವಾಗ ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಸೇವನೆ ಯಾವ ರೀತಿ ನಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತೆ?
3: ತುಂಬಾನೇ ದುಷ್ಪರಿಣಾಮ. ಯಾವುದೇ ಒಂದು ಮನುಷ್ಯ ಧೂಮಪಾನ ಅಥವಾ ತಂಬಾಕು ಸೇವನೆ ಯಾವುದೇ ರೀತಿಯಲ್ಲಿ ಇರ್ಬೋದು, ಅದು ಮೆಲಿಯೋದಾಗ್ಬೋದು, ಸಿಗಾರು, ಸಿಗರೇಟು, ಬೀಡಿ ಮುಖಾಂತರ ಏನು ಮಾಡ್ತಾರೆ, ಅದು ನಮ್ಮ ದೇಹಕ್ಕೆ ತುಂಬಾನೇ ದುಷ್ಪರಿಣಾಮ ಬೀರುತ್ತದೆ. ಇದರಲ್ಲಿ ಮುಖ್ಯವಾಗಿ ಒಂದು 4,000 ಹೆಚ್ಚು ಕೆಮಿಕಲ್ ಇರ್ತವೆ, ವಿಷಪೂರಿತ ಕೆಮಿಕಲ್ಸ್. ಅದರಲ್ಲಿ 200 ಹೆಚ್ಚು ವಿಷಪೂರಿತ ರಾಸಾಯನಿಕ ವಸ್ತುಗಳು ಇರ್ತವೆ. ಇದು ನಮ್ಮ ಹೃದಯಘಾತಕ್ಕೆ, ಹೃದಯ ಸ್ಥಗಿತಕ್ಕೆ, ಪಾರ್ಶ್ವವಾಯು ಮತ್ತು ನಾನಾ ರೀತಿಯ ಕ್ಯಾನ್ಸರ್, ಯಾವುದೇ ಅಂಗದ ಕ್ಯಾನ್ಸರ್ಗೂ ಈ ಧೂಮಪಾನ ಅಥವಾ ತಂಬಾಕು ಕಾರಣ ಅಂತ ಈ ಸಮಯದಲ್ಲಿ ಹೇಳುತ್ತೇನೆ. ಅದೇ ಮಟ್ಟಿಗೆ ಇನ್ನೊಂದು ಹೇಳ್ಬೇಕಂದ್ರೆ ಆಲ್ಕೋಹಾಲ್ ಮದ್ಯಪಾನ ಅಂತ ಏನ್ ಹೇಳ್ತೀವಲ್ಲ, ಮದ್ಯಪಾನ ಅಂತ ಏನ್ ಹೇಳ್ತೀವಿ, ತುಂಬಾ ಜನರಿಗೇನು ಕಡಿಮೆ ಮಟ್ಟದಲ್ಲಿ ಮದ್ಯಪಾನ ಮಾಡಿದರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ, ಬಟ್ ಅದು ತಪ್ಪು. ಜಾಸ್ತಿ ಮದ್ಯಪಾನ ಮಾಡೋದ್ರಿಂದ ಹೃದಯಘಾತದ ಸಂಖ್ಯೆಯು ಹೆಚ್ಚಾಗುತ್ತದೆ, ಇವರಲ್ಲಿ ರಕ್ತದೊತ್ತಡ, ಮಧುಮೇಹ ಮತ್ತು ಹೆಚ್ಚು ಹೆಚ್ಚಾಗಿ ಕೊಲೆಸ್ಟ್ರಾಲ್ ಕಲೆಕ್ಟ್ ಆಗೋದು ಸಹ ಒಂದು ಸಾಧ್ಯತೆ ಉಂಟು.
2: ಸರ್, ಈಗ ನೀವು ಆಗಲೇ ರಕ್ತನಾಳಗಳ ಬ್ಲಾಕಿಂಗ್ ಬಗ್ಗೆ ಹೇಳ್ತಾ ಇದ್ದೆ, ಬ್ಲಾಕ್ ಆಗುತ್ತೆ ಅಂತ. ಇದು ಬ್ಲಾಕ್ ಆಗಬಾರದು, ನಮ್ಮ ಆಹಾರ ಆ ರೀತಿ ಇರಬೇಕು, ನಮ್ಮ ವ್ಯಾಯಾಮ ನಿಯಮಿತವಾಗಿರ್ಬೇಕಂದ್ರೆ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಮತ್ತೆ ಯಾವ ರೀತಿಯ ಒಂದು ವ್ಯಾಯಾಮವನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಸರ್?
3: ಹೌದು, ಒಂದು ಉತ್ತಮ ಜೀವನ ಶೈಲಿ ಈ ರಕ್ತನಾಳದಲ್ಲಿ ಬರುವಂತ ಅಡೆತಡೆಗಳನ್ನು ಕೆಲಮಟ್ಟಿಗೆ ಅಂದ್ರೆ ಕಡಿಮೆ ಮಾಡುತ್ತದೆ. ಮುಖ್ಯವಾಗಿ ಆಹಾರದಲ್ಲಿ ಬಂದಾಗ ಒಂದು ಸಮತೋಲಿತ ಆಹಾರ ಅಂತ ಏನು ಹೇಳ್ತೀವಲ್ಲ, ಅಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್ ಒಂದು ಸಮತೋಲಿತ ರೂಪದಲ್ಲಿ ಇಟ್ಟುಕೊಂಡು ಊಟ ಮಾಡೋದ್ರಿಂದ ಈ ಅಡೆತಡೆಗಳು ಬರುವುದು ಅಥವಾ ಹೆಚ್ಚಾದಂಥ ರಕ್ತದ ಒತ್ತಡ, ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಕಡಿಮೆ ಮಾಡ್ಬೋದು. ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ ಒಂದು 50% 30% ಪ್ರೋಟೀನ್ ಮತ್ತು 20% ಫ್ಯಾಟ್ ಇರುವಂಥ ಆಹಾರವನ್ನು ನಾವು ದಿನನಿತ್ಯ ಸೇವನೆ ಮಾಡಬೇಕು. ಹೆಚ್ಚು ಹೆಚ್ಚಾಗಿ ತರಕಾರಿ, ಫ್ರೂಟ್ಸು, ವೆಜಿಟೇಬಲ್ಸ್ ಇರೋದ್ರಿಂದ, ಈ ಫೈಬರ್ ಇರೋದ್ರಿಂದ ನಮ್ಮ ಹೃದಯಕ್ಕೆ ಒಂದು ಒಳ್ಳೆಯ ಆಹಾರ. ವೈಟ್ ಮೀಟ್ ಅಂತ ಅಂದರೆ ನಾನ್ ವೆಜಿಟೇರಿಯನ್ ಇದ್ದರೆ ತಾವು ಬಿಳಿ ತತ್ತಿಯ ಒಂದು ಬಿಳಿ ಭಾಗ ಅಥವಾ ಚಿಕನ್ ಅಂತ ಹೇಳ್ಬೋದು ಅಥವಾ ಸ್ಮಾಲ್ ಒಂದು ಮೀಡಿಯಂ ಸೈಜ್ ಫಿಶು ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿ ರೆಡ್ ಮೀಟ್ ಅಂದರೆ ಮಟನ್ ಆಗಿರ್ಬೋದು, ಬೀಫ್ ಆಗಿರ್ಬೋದು ಅಥವಾ ದೊಡ್ಡ ಪ್ರಮಾಣದ ಮೀನುಗಳಲ್ಲಿ ಇವು ನಮ್ಮ ದೇಹಕ್ಕೆ ಅನಾರೋಗ್ಯಕ್ಕೆ ಕಾರಣ.
2: ಸರ್, ಇವಾಗ ಮೊಟ್ಟೆಯಲ್ಲಿ ಈ ಯೆಲ್ಲೋ ಪಾರ್ಟ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇದೆ. ಕೆಲವೊಬ್ರು ಹಾರ್ಟಿಗೆ ಒಳ್ಳೇದಂತಾರೆ, ಕೆಲವೊಬ್ರು ಇಲ್ಲ ಒಂದು ವಯಸ್ಸು ಆದ್ಮೇಲೆ ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಅಂತಾರೆ, ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್.
3: ನಿಜ ನಿಜ, ಇದು ಯೋಕಂತ ಏನ್ ಹೇಳ್ತೀವಲ್ಲ, ಇದರಲ್ಲಿ ಆಕ್ಚುಲಿ ಒಂದು ಒಳ್ಳೆಯದು ಅಂದರೆ ವಿಟಮಿನ್ B12 ಇರ್ತದೆ ಮಕ್ಕಳಲ್ಲಿ, ಒಳ್ಳೆಯದು ಕೊಡೋದ್ರಿಂದ ಅದ್ರಲ್ಲಿ ಏನು ತಪ್ಪೇನಿಲ್ಲ, ಆದರೆ ಅತಿ ಹೆಚ್ಚಾಗಿ ಸೇವನೆ ಒಳ್ಳೆಯದಲ್ಲ. ಇದರಲ್ಲಿ ಮುಖ್ಯವಾಗಿ ಟ್ರೈಗ್ಲಿಸರೈಡ್ ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಾಗಿರೋದ್ರಿಂದ, ಈಗ ಪರ್ಟಿಕ್ಯುಲರ್ಲಿ ಜಿಮ್ ಹೋಗೋರು ಇರ್ತಾರಲ್ಲ, ತುಂಬಾ ಮೊಟ್ಟೆ ತಿನ್ನುವ ಒಂದು ಅಭ್ಯಾಸ ಅವರಿಗೆ, ಮಸಲ್ ಬಿಲ್ಡಿಂಗ್ ಅಲ್ಲಿ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ, ಅದು ತಪ್ಪು. ವೈಟ್ ಅದು ಏನಿರ್ತದಲ್ಲ, ಅದು ಪ್ಯೂರ್ ಪ್ರೋಟೀನ್, ಅದು ಸೊ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಬಟ್ ಎಲ್ಲೋ ಹೆಚ್ಚಾದ ಪ್ರಮಾಣದಲ್ಲಿ ಒಳಿತಲ್ಲ, ಅದನ್ನು ಕಡಿಮೆ ಮಾಡೋದು ಒಳ್ಳೆಯದು.
2: ಸರ್, ಆಗ್ಲೇ ನೀವು ಹೇಳ್ತಾ ಇದ್ರಿ ಈ ಸ್ಟ್ರೆಸ್ ಕೂಡ ತುಂಬಾ ಪರಿಣಾಮ ಬೀರುತ್ತೆ ಹೃದಯದ ಆರೋಗ್ಯದ ಮೇಲೆ ಅಂತ. ಇದು ನಿದ್ರಾಹೀನತೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್?
3: ಹೌದು, ಸ್ಟ್ರೆಸ್ ಎಷ್ಟು ಮುಖ್ಯವೋ ನಿದ್ರೆಯು ನಮ್ಮ ದೇಹಕ್ಕೆ ತುಂಬಾನೇ ಮುಖ್ಯ. ಅಂದ್ರೆ ಪ್ರತಿದಿನ ಒಂದು ಮನುಷ್ಯನಿಗೆ 6-8 ಒಂದು ತುಂಬಾ ಒಳ್ಳೆಯ ನಿದ್ರೆ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅಡಿಕ್ಷನ್ ಜಾಸ್ತಿನೇ ಆಗ್ತಾ ಇದೆ, ರೀಲ್ ಎಲ್ಲ ನೋಡ್ತಾ ತುಂಬಾ ಜನ ತಡರಾತ್ರಿ ಮಲಗುವ ಒಂದು ಕಾಮನ್ ಆಗಿ ನೋಡ್ತಾ ಇದೀವಿ. ಅಂದ್ರೆ 12-1 ಮುಂಚೆ ಯಾರೂ ಮಲಗೋದೇ ಇಲ್ಲ. ಸೊ ಈ ಮಲಗದೇ ಇರೋದ್ರಿಂದ ನಮ್ಮ ಅಂಗಗಳು, ಹೃದಯವನ್ನು ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟು ಮೆದುಳು, ಲಿವರ್, ಕಿಡ್ನಿ ಎಲ್ಲದಕ್ಕೂ ಒಂದು ಕಂಟಿನ್ಯೂಸ್ ಕೆಲಸ. ಅಂದರೆ ಅವಕ್ಕೆ ಯಾವುದು ವಿಶ್ರಾಂತಿನೇ ಸಿಗ್ತಾ ಇಲ್ಲ. ರಾತ್ರಿ ಒಂದು ನೇಚರ್ ರಾತ್ರಿ ಯಾಕೆ ಮಾಡಿದೆ ಅಂದ್ರೆ ಒಂದು ನಮ್ಮ ಅಂಗಗಳಿಗೆ ಒಂದು ರೆಸ್ಟ್ ಕೊಡಬೇಕಂತಾನೆ, ಮತ್ತೆ ಅದು ನೆಕ್ಸ್ಟ್ ಡೇ ಬೆಳಗ್ಗೆ ಫ್ರೆಶ್ ಆಗಿ ಮತ್ತೆ ತಿರ್ಗಾ ಸಾಮಾನ್ಯ ರೂಪದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೂ ಸಹ ರೆಸ್ಟ್ ಬೇಕು. ಅದೇ ರೀತಿ ಹೃದಯಕ್ಕೂ ಸಹ ರೆಸ್ಟ್ ಬೇಕೇ ಬೇಕು. ಅಂದ್ರೆ ಒಂದು ಹೃದಯ ನಿರಂತರ ಕೆಲಸ ಮಾಡ್ತಾ ಇದ್ರು ರಾತ್ರಿ ಅದು ಒಂದು ಕಡಿಮೆ ಮಟ್ಟದಲ್ಲಿ ಕೆಲಸ ಮಾಡಲು ಪ್ರಯತ್ನ ಮಾಡ್ತದೆ. ಸೊ ದಟ್ ಅದು ಮತ್ತೆ ನೆಕ್ಸ್ಟ್ ಡೇ ರಿಕವರಿ ಆಗಿ ದಿನನಿತ್ಯದ ಕಾರ್ಯಕ್ಕೆ ಹೆಲ್ಪ್ ಮಾಡಬೇಕಂತ. ಬಟ್ ಈಗ ನಿದ್ದೆ ಇರದೇ ಇದ್ದಕ್ಕೆ ಆ ಹೃದಯದ ಮೇಲೆ ಸ್ಟ್ರೆಸ್ ಹೆಚ್ಚಾಗಿ, ಸೊ ಅದ ಅಪರೋಕ್ಷವಾಗಿ ಡೈರೆಕ್ಟ್ಲಿ ಅಲ್ಲ ಇನ್ಡೈರೆಕ್ಟ್ಲಿ ಅದು ಹೃದಯದ ಮೇಲೆ ಮತ್ತು ಇತ್ತೀಚಿನ ಹೃದಯಘಾತಕ್ಕೂ ಕಾರಣವಾಗಿದೆ.
2: ಸರ್, ಆಗ್ಲೇ ನೀವು ಜಿಮ್ ಮತ್ತೆ ಬೇರೆ ಬೇರೆ ಎಕ್ಸೈಸ್ ಬಗ್ಗೆನೂ ಮೆನ್ಷನ್ ಮಾಡಿದ್ರಿ. ನಾವು ನೋಡ್ತಾ ಇರ್ತೀವಿ ಜಿಮ್ ಅಲ್ಲಿ ರಿಗರಸ್ ಆಗಿ ಎಕ್ಸೈಸ್ ಮಾಡಿ ಅಲ್ಲೇ ಹೃದಯ ನೋವು ಅಥವಾ ಎದೆ ನೋವಿನಿಂದ ಅಸ್ವಸ್ಥರಾಗುವುದನ್ನು ನೋಡಿದ್ದೀವಿ. ಈ ವ್ಯಾಯಾಮವನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಸರ್?
3: ಹೌದು, ನಿಜ. ಆಕ್ಚುಲಿ ಒಂದು ನಿಯಮಿತ ರೂಪದಲ್ಲಿ ನಮ್ಮ ದೇಹದ ವ್ಯಾಯಾಮ ತುಂಬಾ ಉತ್ತಮ. ಅದು ಅತಿ ಆದಾಗ, ಅಂದ್ರೆ ಇತ್ತೀಚೆಗೆ ತಾವು ನೋಡಿರ್ಬೋದು ಜಿಮ್ ಜಾಯ್ನ್ ಆಗಿರೋ ಯುವಕರಲ್ಲಾಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಅವರು ಅತಿ ಹೆಚ್ಚು ಹೆಚ್ಚಾಗಿ ಒಂದು ವ್ಯಾಯಾಮ ಮಾಡುವುದರಿಂದ ಅವರ ಹೃದಯದಲ್ಲಿ ನಾನಾ ರೀತಿಯ ಬದಲಾವಣೆಗಳು ಬರ್ತವೆ. ಮುಖ್ಯವಾಗಿ ಇದರಲ್ಲಿ ಏನಾಗ್ತಿದೆ ಅಂತಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈದಲ್ಲಿ ಒಂದು ಡಿಸ್ಪ್ಯಾರಿಟಿ ಬರ್ತದೆ. ಅಂದ್ರೆ ಏನು ರಕ್ತ ಬೇಕು ಮತ್ತು ಸರಬರಾಜಿನಲ್ಲಿ ವ್ಯತ್ಯಯ ಆದಾಗ, ಪರ್ಟಿಕ್ಯುಲರ್ಲಿ ಯಾರಿಗೆ ರಕ್ತನಾಳಗಳು ಅಡೆತಡೆ ಆದಾಗ ಅವರ ಸರಬರಾಜು ಕಡಿಮೆ ಆದಾಗ ಇವರಿಗೆ ಹೃದಯಾಘಾತ ಬರ್ತದೆ. ಅದೇ ರೀತಿ ಹೆಚ್ಚು ವ್ಯಾಯಾಮ ಮಾಡಿದಾಗ ಆ ಅಡೆತಡೆಗಳಲ್ಲಿ ಬ್ಲಡ್ ಕ್ಲಾಟ್ ಆಗೋದು ಅಥವಾ ಈ ಕೊಬ್ಬಿನ ಅಂಶದ ಬೊಜ್ಜುಗಳು ಬಸ್ಟ್ ಆಗಿ ಆ ರಕ್ತನಾಳ ಸಂಪೂರ್ಣವಾಗಿ ಕ್ಲೋಸ್ ಮಾಡೋದಾಗಲಿ ಅಥವಾ ಹೃದಯದ ಬಡಿತದಲ್ಲಿ ಏರುಪೇರುಗಳು ಆಗ್ತವೆ, ಆ ಸಡನ್ ಏರುಪೇರು ಆದಾಗ ಹೃದಯಾಘಾತ ಅಥವಾ ಹೃದಯ ಸ್ಥಗಿತ ಆಗುತ್ತದೆ. ಆದ್ದರಿಂದ ಎಲ್ಲರೂ ಒಂದು ನಿಯಮಿತ ಅಂದರೆ ವಾರಕ್ಕೆ 100-150 ನಿಮಿಷ ಒಂದು ವಾರಕ್ಕೆ ಹೇಳೋದು ದಿನಕ್ಕೆಲ್ಲ ವಾರಕ್ಕೆ ಅಷ್ಟು ವ್ಯಾಯಾಮ ಮಾಡಿದರೆ ಸಾಕು. ಸಾಮಾನ್ಯವಾದ ನಡಿಗೆ ಅಂದರೆ ಬ್ರಿಸ್ಕ್ ವಾಕ್ ಅಷ್ಟು ಮಾಡಿದ್ರೆ ಸಾಕು. ಅದರ ಒಟ್ಟಿಗೆ ಸೈಕ್ಲಿಂಗ್ ಆಗಿರ್ಬೋದು, ಸ್ಕಿಪ್ಪಿಂಗ್ ಆಗಿರ್ಬೋದು, ಇಂತಹ ಸಾಮಾನ್ಯ ರೂಪದ ಒಂದು ವ್ಯಾಯಾಮ ನಮ್ಮ ದೇಹಕ್ಕೆ ಆರೋಗ್ಯಕರ.

0: ಬಡ ಖಂಡಿತವಾಗಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಅವರಲ್ಲಿ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅಂದ್ರೆ ಅವ್ರ ತಂದೆ ತಾಯಿಲಿ ಹೃದಯಘಾತ, ಹೃದಯ ಸ್ಥಗಿತವಾಗಿದ್ದರು, ಆ ಫ್ಯಾಮಿಲಿಯಲ್ಲಿ ಅವ್ರ ಮಕ್ಕಳಲ್ಲೂ ಸಹ ಕಾಣುವ ಒಂದು ಚಾನ್ಸ್ ಇದೇ ಇರುತ್ತದೆ. ಹಾಗಂತ ಹೇಳ್ಬಿಟ್ಟು ಅವ್ರಿಗೆ ಬರುತ್ತಂತ ಏನಿಲ್ಲ. ಒಂದು ಒಳ್ಳೆಯ ಜೀವನ ಶೈಲಿ ಮಾಡಿ, ರೆಗ್ಯುಲರ್ ಆಗಿ ಒಂದು ಹೃದಯ ತಜ್ಞರ ತಪಾಸಣೆಯನ್ನು ಮಾಡಿಕೊಂಡು, ಏನಾದರೂ ಕಾಯಿಲೆಗಳು ಇದ್ದರೆ ಅದಕ್ಕೆ ಒಂದು ಹತೋಟಿಯಲ್ಲಿ ಇಟ್ಟುಕೊಂಡರೆ ಅವರು ಸಹ ಸಾಮಾನ್ಯ ಜನರಂತೆ ಜೀವನ ಮಾಡಬಹುದು.
1: ಸರ್, ನಿಯಮಿತ ಆರೋಗ್ಯ ತಪಾಸಣೆ ಬಗ್ಗೆ ಹೇಳ್ತಾ ಇದ್ರೆ, ಈಗ ನಮ್ಮ ಜನರು ಹೇಗಂದ್ರೆ ಸಣ್ಣ ಪುಟ್ಟ ಲಕ್ಷಣಗಳು ಕಂಡು ಬರೋವರೆಗೂ ಆಸ್ಪತ್ರೆ ಕಡೆ ಹೋಗಲ್ಲ.
0: ನಿಜ,
1: ಸಣ್ಣ ಪುಟ್ಟ ಕಂಡು ಬಂದ್ರೂ ಹೋಗ್ಲಾರ ಇರುವಂತವ್ರು ಇದಾರೆ. ಹೀಗಾಗಿ ಯಾವಾಗ ಅವರು ತಪಾಸಣೆಗೆ ಬರ್ಬೇಕು ಸರ್? ಆರೋಗ್ಯವಾಗಿದ್ದಾಗ ಬರ್ಬೇಕಾ ಅಥವಾ ಸ್ವಲ್ಪ ಮಟ್ಟಿನ ಎದೆ ನೋವು ಆತರ ಏನಾದ್ರೂ ಸಂಕಟ ಆಗ್ತಿದ್ರೆ ಬರ್ಬೇಕಾ, ಹೇಗೆ ಸರ್?
0: ಮುಖ್ಯವಾಗಿ ನಾವು ಹೇಳೋ ಪ್ರಕಾರ 40 ವರ್ಷ ಅದಕ್ಕಿಂತ ಹೆಚ್ಚಾದವರು, ಅವರ ಹತ್ರ ಲಕ್ಷಣಗಳು ಇದಾವೆ ಅಥವಾ ಇಲ್ಲ, ಅವರು ಪ್ರತಿ ವರ್ಷ ಒಂದು ಹೃದಯದ ತಪಾಸಣೆ ಮಾಡಿಕೊಳ್ಳುವುದು ಒಳಿತು. ಅದರಲ್ಲಿ ಮುಖ್ಯವಾಗಿ ಯಾರಿಗಾದರೂ ಎದೆನೋವು ಬರ್ತಾ ಇದ್ದರೆ, ಯಾರಿಗಾದರೂ ರಕ್ತದೊತ್ತಡ ಇದ್ದರೆ, ಮಧುಮೇಹ ಅಥವಾ ಡಯಾಬಿಟೀಸ್ ಇದ್ದರೆ, ಕೊಲೆಸ್ಟ್ರಾಲ್ ಹೆಚ್ಚಾಗಿದ್ದರೆ, ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದ್ರೆ, ಮತ್ತೆ ಯಾವುದಾದ್ರು ದುರಭ್ಯಾಸಗಳು ಇದ್ದಾಗ, ತಾವು ಅಟ್ಲೀಸ್ಟ್ 1 ವರ್ಷಕ್ಕೆ 1 ಸಲ ಹೃದಯ ತಜ್ಞರ ತಪಾಸಣೆ ಮಾಡಿಕೊಂಡು ಹೃದಯದ ಕಾಯಿಲೆ ಇಲ್ಲ ಅಂತ ಕನ್ಫರ್ಮ್ ಮಾಡೋದು ತುಂಬಾನೇ ಒಳಿತು.
1: ಸರ್, ಈಗ ಸರ್ಜರಿ ಮಾಡಿಸ್ಕೊಂಡವರು, ಸ್ಟೆಂಟ್ ಅಳವಡಿಸ್ಕೊಂಡವರು, ಇವರು ನಂತರದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕಾಗುತ್ತೆ ಸರ್?
0: ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಅಂತಾನೇ ಹೇಳ್ತೀನಿ. ಯಾಕಂದ್ರೆ ತುಂಬಾ ಜನ ಸ್ಟೆಂಟ್ ಆದ ತಕ್ಷಣ, ಆಪರೇಷನ್ ಆದ ತಕ್ಷಣ ತಮ್ಗೆ ಯಾವುದೇ ರೀತಿಯ ಮಾತ್ರೆಗಳ ಅವಶ್ಯಕತೆ ಇಲ್ಲ ಅನ್ನೋದೇ ಒಂದು ಭಾವನೆ. ಅದು ತುಂಬಾನೇ ತಪ್ಪು. ಅಂದ್ರೆ ನಾವು ಸ್ಟೆಂಟ್ ಹಾಕೋಕ್ಕಿಂತ ಮುಂಚೆ ಅಥವಾ ಆಪರೇಷನ್ ಮಾಡೋ ಮುಂಚೆ ಯಾವ ಮಾತ್ರೆ ತಗೊಳ್ತಾ ಇದ್ರು ತಾವೆಲ್ಲರೂ ಅದು ಕಂಟಿನ್ಯೂ ಮಾಡಲೇಬೇಕು. ಯಾವುದೇ ರೀತಿಯಿಂದ ಸಡನ್ ಆಗಿ, ಅಂದ್ರೆ ವೈದ್ಯರ ಒಂದು ಸಲಹೆ ಇಲ್ಲದೆ ನಿಲ್ಲಿಸಲೇಬಾರದು. ಮುಖ್ಯವಾಗಿ ಸ್ಟೆಂಟ್ ಅಲ್ಲಿ ಬ್ಲಡ್ ಥಿನ್ನರ್ಸ್ ಅಂತ ಕೊಡ್ತೀವಿ ನಾವು. ಆ ಬ್ಲಡ್ ಥಿನ್ನರ್ಸ್ ಬಹಳ, ಅಂದ್ರೆ 1 ಅಥವಾ 2 ದಿವಸ ತಾವು ಬ್ಲಡ್ ಥಿನ್ನರ್ಸ್ ಮರ್ತು ಹೋದ್ರೆ ಆ ಸ್ಟೆಂಟ್ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದ್ರೆ ಮತ್ತೆ ತಮಗೆ ಹೃದಯಘಾತ ಬರೋ ಚಾನ್ಸ್ ಹೆಚ್ಚಾಗುತ್ತದೆ. ಆದ್ದರಿಂದ ಈ ಬ್ಲಡ್ ಥಿನ್ನರ್ಸ್ ಅಥವಾ ರಕ್ತದೊತ್ತಡ, ಹತೋಟಿಯಲ್ಲಿ ಇರೋದು ಮಾತ್ರೆಗಳು, ಮಧುಮೇಹದ ಮಾತ್ರೆಗಳು, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂತಹ ಮಾತ್ರೆಗಳು ತಾವು ಜೀವನ ಪರ್ಯಂತ ಕಂಟಿನ್ಯೂ ಮಾಡಬೇಕು. ಅದೇ ರೀತಿ ಬೈಪಾಸ್ ಆಪರೇಷನ್ ಆದವರು ಸಹ ಇವೆಲ್ಲ ಮಾತ್ರೆ ನಾವು ಕೊಡ್ತೇವೆ, ಅವೆಲ್ಲನೂ ಅವರಿಗೆ ಆರೋಗ್ಯಕರ ಇಡಲು ಸಹಾಯ ಮಾಡ್ತವೆ. ಆದ್ದರಿಂದ ಒಂದು ವೈದ್ಯರ ಸಲಹೆ ಇಲ್ಲದೆ ದಯಮಾಡಿ ತಾವೆಲ್ಲರೂ ಈ ಮಾತುಗಳನ್ನು ನಿಲ್ಲಿಸಬಾರದು.
1: ಸರ್, ಇನ್ನೊಂದು ಪ್ರಮುಖವಾದ ವಿಷಯ, ಈಗ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಎದೆನೋವು ಬಂದು ಕುಸಿದ್ರೆ ಸುತ್ತಮುತ್ತ ಇರೋರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಬ್ರೀಫ್ ಆಗಿ ಫಸ್ಟ್ ಏಡ್ ಬಗ್ಗೆ ಹೇಳಿ ಸರ್, ಯಾವ ರೀತಿ ಅಲ್ಲಿ?
0: ತುಂಬಾ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರಲ್ಲ. ಆಕ್ಚುಲಿ ತುಂಬಾ ಜನ ಹೃದಯಘಾತ ಆದಾಗ ಅಥವಾ ಹೃದಯ ಸ್ಥಗಿತ ಆದಾಗ ಏನು ಮನುಷ್ಯನ ಕುಸಿದು ಬೀಳ್ತಾನೆ, ಅದಕ್ಕೆ ನಾವು ತಕ್ಷಣ CPR ಅಂತ ಹೇಳ್ತೀವಿ, ಕಾರ್ಡಿಯೋ ಪಲ್ಮನರಿ ರಿಸಾಸ್ಟೇಷನ್ ಅಂತ ಹೇಳೋದು ಇಂಗ್ಲಿಷ್ ಅಲ್ಲಿ. ಅಂದ್ರೆ ಅದರಲ್ಲಿ ಏನಿಲ್ಲ, ಒಂದು ಎದೆ ಅದುಮುವ ಒಂದು ಕ್ರಿಯೆ ಇದು. ಆಕ್ಚುಲಿ ಸ್ಕೂಲಲ್ಲಿ ಎಲ್ಲರಿಗೂ ಒಂದು ಟ್ರೈನಿಂಗ್ ಕೊಡಬೇಕಿದು. ನಮ್ಮ ದೇಶದಲ್ಲಿ ತುಂಬಾನೇ ಕಡಿಮೆ ಅಂತಾನೆ ಹೇಳ್ತೀವಿ. ಸೊ ಈ ಎದೆ ಅದುಮೋದು ಅಥವಾ ಇಮಿಡಿಯೇಟ್ಲಿ ಈ ತರ ಏನಾದ್ರೆ ತಾವು ಆಂಬುಲೆನ್ಸ್ಗೆ ಕರೆ ಮಾಡ್ಬೇಕು. ನಿಂತು ನೋಡುವ ಬದಲು ಆಂಬುಲೆನ್ಸ್ಗೆ ಕರೆ ಮಾಡಿ ಅವನನ್ನು ಆದಷ್ಟು ಬೇಗ ಹತ್ತಿರದ ಒಂದು ಹೃದಯದ ಆಸ್ಪತ್ರೆಗೆ ತಲುಪಿಸುವ ಪ್ರಯತ್ನ ಮಾಡಬೇಕು. ಇನ್ನೂ ಕೆಲವು ಮಾಲ್ಗಳಲ್ಲಿ ಇತ್ತೀಚೆಗೆ AED ಅಂತ ಅಂದ್ಬಿಟ್ಟು ಆಟೋಮೆಟಿಕ್ ಡಿಫಿಬ್ರಿಲೇಟರ್ ಮಷಿನ್ಸ್ ಅಂತ ಬರ್ತದೆ. ಅಂದ್ರೆ ನೀವು ಅಲ್ಲಲ್ಲಿ ನೇತಾಕಿರ್ತಾರ, ಅದು AED ಅಂತ ಬರ್ದಿರ್ತೀವಿ. ಅದನ್ನು ಉಪಯೋಗಿಸುವುದು ಹೇಗೆ ಅಂತ ತಾವು ಕಲ್ತ್ಕೊಳ್ಬೇಕು. ಯಾಕಂದ್ರೆ ಅದು ಆ ಶಾಕ್ ಕೊಡೋದ್ರಿಂದ ತುಂಬಾ ಜನರಿಗೆ ಮತ್ತೆ ಹೃದಯದ ಬಡಿತ ವಾಪಸ್ ಬರುತ್ತದೆ. ಬಟ್ ತುಂಬಾ ನಮ್ಮ ಇಂಡಿಯನ್ ಜನಕ್ಕೆ ಅದನ್ನ ಹೇಗೆ ಉಪಯೋಗಿಸೋದು ಅಂತಾನೆ ಗೊತ್ತಿಲ್ಲ. ಆದ್ರೆ ಇದು ಕಂಪಲ್ಸರಿ ಇದೆ. ಅಂದ್ರೆ ಎಲ್ಲಾ ಮಾಲಲ್ಲೂ ಇತ್ತೀಚೆಗೆ AED ಇಡ್ತಾರೆ. ಅದನ್ನು ಉಪಯೋಗ ತೆಗೆದುಕೊಳ್ಳೋದ್ರಿಂದ ತುಂಬಾ ಜನರ ಜೀವನ ನಾವು ಉಳಿಸಬಹುದು. 3 ನಿಮಿಷ ಅಂದ್ರೆ ಒಂದು ಮನುಷ್ಯನ ಹೃದಯ ಸ್ಥಗಿತ ಆದಾಗ ಆ 3 ನಿಮಿಷದಲ್ಲಿ ಮತ್ತೆ ರಿವೈವ್ ಮಾಡದೇ ಇದ್ರೆ ಅವನ ಬ್ರೈನ್ ಸಂಪೂರ್ಣವಾಗಿ ಸಾವನ್ನೊಪ್ಪಿ ಅವನು ಕಂಪ್ಲೀಟ್ ಆಗಿ ಸಾವನ್ನೊಪ್ಪೋದು ಚಾನ್ಸ್ ಜಾಸ್ತಿ ಇರ್ತದೆ.
1: ಸರ್, ಈಗ ವೈದ್ಯಕೀಯ ವಿಜ್ಞಾನ ತುಂಬಾ ಮುಂದುವರೆದಿದೆ ಅಂತ ನಾವು ಓದ್ತೀವಿ, ಕೇಳಿದೀವಿ. ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ತರ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂತ ಏನಾದ್ರೂ ಬೆಳವಣಿಗೆಗಳಾಗ್ತಾ ಇದೆ ಸರ್?
0: ತುಂಬಾನೇ ಇದೆ. ರೆಗ್ಯುಲರ್ ಆಗಿ ಈಗ ಪ್ರಪಂಚದಲ್ಲಿ ಅಷ್ಟೇ ಅಲ್ಲ, ಈವನ್ ಇಂಡಿಯಾದಲ್ಲೂ ಸಹ ಮೆನಿ ಆಫ್ ದ ಬಿಗ್ಗರ್ ಸೆಂಟರ್ಸ್ ಅಲ್ಲಿ ನಾವು ಈ ಹೃದಯದ ಕಸಿ ಅಥವಾ ಲಂಗ್ಸ್ ಕಸಿಯನ್ನು ಸಾಮಾನ್ಯ ರೂಪದಲ್ಲೇನೆ ಮಾಡ್ತಾ ಇದ್ದೀವಿ. ಹೇಗೆ ಕಿಡ್ನಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಸಾಮಾನ್ಯ ರೂಪದಲ್ಲಿ ತಾವು ಕೇಳ್ತಾ ಇರ್ತೀರೋ, ಹೃದಯದ ಟ್ರಾನ್ಸ್ಪ್ಲಾಂಟೇಶನ್ ಆಗ್ಬೋದು, ಈವನ್ ಲಂಗ್ ಟ್ರಾನ್ಸ್ಪ್ಲಾಂಟ್ ಸಹ ನಾವು ಮಾಡ್ತೀವಿ. ಸೊ ಅದರಲ್ಲಿ ಒಂದು ವಿಶೇಷತೆ ಏನಿಲ್ಲ. ಸಾಮಾನ್ಯ ರೂಪದಲ್ಲಿ ಹೇಗೆ ನಾವು ಹೃದಯದ ಆಪರೇಷನ್ ಮಾಡ್ತಾ ಇದ್ದೀವಿ, ಹಾಗೇನೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಲ್ಲಿ ಟ್ರೈನಿಂಗ್ ಆಗಿರುತ್ತೆ ನಮಗೆ.
1: ಈಗ ತಾವು ತುಂಬಾ ವರ್ಷಗಳಿಂದ ಈಗ ನಮ್ಮ ಕಲಬುರಗಿ ಜಯದೇವದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್. ಸಂಕ್ಷಿಪ್ತವಾಗಿ ಇಲ್ಲಿ ಸಿಗುವಂತ ಫೆಸಿಲಿಟಿ ಬಗ್ಗೆ ಜನರಿಗೆ ಹೇಳೋದಾದ್ರೆ,
0: ಕಲಬುರಗಿ ವಿಭಾಗದ ಜಯದೇವ ಹೃದ್ರೋಗ ಆಸ್ಪತ್ರೆ ಇದು 400 ಬೆಡ್ ಇರುವಂತ ಒಂದು ಆಸ್ಪತ್ರೆ. ಇಲ್ಲಿ ವ್ಯವಸ್ಥಿತ ರೂಪದಲ್ಲಿ ಎಲ್ಲಾ ಕಾಯಿಲೆ

0: ಅಂದರೆ ಹೃದಯದ ಸಂಬಂಧಿಸಿದ ಅಥವಾ ರಕ್ತನಾಳದ ಸಂಬಂಧಿಸಿದ ಕಾಯಿಲೆಗಳಿಗೆ ವಿವಿಧ ರೂಪದ ಚಿಕಿತ್ಸೆಗಳ ಸೌಲಭ್ಯ ಇದೆ. ಅಂದರೆ ಮೋಸ್ಟ್ ಅಡ್ವಾನ್ಸ್ಡ್, ಈ ನೀವು ಬ್ಯಾಂಗ್ಳೂರು ಹೈದರಾಬಾದಲ್ಲಿ ಸಿಗುವಂಥ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಯೋಚನೆ ಮಾಡಿದರೂ ಈ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಗುಲ್ಬರ್ಗಾ ವಿಭಾಗದ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ದೊರೆಯುತ್ತದೆ. ಇದು 24 ಗಂಟೆ 7 ದಿವಸ ಇದು ಕೆಲಸ ಮಾಡುತ್ತದೆ. ಅಂದರೆ ಒಂದು ವೆಲ್ ಟ್ರೈನ್ಡ್ ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ದೀವಿ, ಅರೌಂಡ್ 25 ಅದಕ್ಕಿಂತ ಹೆಚ್ಚಾದಂಥ ಒಂದು ಹೃದಯ ತಜ್ಞರು ಇರುವಂಥ ಒಂದು ಜಾಗ. ಇದರಲ್ಲಿ ಹೃದಯಘಾತಕ್ಕೆ ಮತ್ತು ಸ್ಟ್ರೆಂಟಿಂಗ್ ಎಂಜಿಯೋಪ್ಲಾಸ್ಟಿ ಆಗಿರ್ಬೋದು ಅಥವಾ ಹೃದಯಕ್ಕೆ ಬೇಕಾಗಿರುವ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ, ಅಂದರೆ ದೊಡ್ಡವರಲ್ಲಿ ಆಗಿರ್ಬೋದು ಮಕ್ಕಳಲ್ಲಿ ಆಗಿರ್ಬೋದು, ನಾವು ಮಾಡುವಂಥ ಇಲ್ಲಿ ವ್ಯವಸ್ಥೆ ಇದೆ. ಯಾವುದೇ ರೀತಿಯಿಂದ ತಾವು ಬೇರೆ ಊರಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ. ಅಂದರೆ ಅಷ್ಟು ಒಂದು ಒಳ್ಳೆಯ ಸೌಲಭ್ಯ ಇರುವಂಥ ಆಸ್ಪತ್ರೆ ಅಂದರೆ ಜಯದೇವ ಹೃದ್ರೋಗ ಆಸ್ಪತ್ರೆ.
1: ಸರ್, ಕಾರ್ಯಕ್ರಮದ ಕೊನೆಗೆ ಉತ್ತಮವಾದ ಹೃದಯದ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಸಂಕ್ಷಿಪ್ತವಾಗಿ ಜನರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
0: ದಯಮಾಡಿ ಎಲ್ಲರೂ ಒಂದು ಒತ್ತಡ ರಹಿತ ಜೀವನವನ್ನು ಮಾಡಲು ಪ್ರಯತ್ನ ಮಾಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಅದಕ್ಕಿಂತ ಹೆಚ್ಚು ಆಸೆ ಪಡೋದ್ರಿಂದ ಒತ್ತಡ ಹೆಚ್ಚಾಗುತ್ತದೆ. ಆದ್ದರಿಂದ ತಾವು ಕೆಟ್ಟ ಅಭ್ಯಾಸಗಳು, ಧೂಮಪಾನ ಆಗ್ಬೋದು, ತಂಬಾಕು ಸೇವನೆ ಅಥವಾ ಮದ್ಯಪಾನ ಮಾಡೋದ್ರಿಂದಲೂ ಸಹ ಹೃದಯದ ಕಾಯಿಲೆ ಬರುತ್ತದೆ. ಅದರಿಂದ ತಾವು ದೂರ ಇರುವುದೇ ಅತಿ ಉತ್ತಮ ಅಂತ ಹೇಳ್ತೀನಿ. ಸಮತೋಲಿತ ಆಹಾರ ಸೇವನೆ ಆಗ್ಬೋದು, ನಿಯಮಿತ ರೂಪದಲ್ಲಿ ಮಿತಿಯಾದ ವ್ಯಾಯಾಮ ಮಾಡುವುದು ಅಥವಾ ರಕ್ತದೊತ್ತಡ, ಮಧುಮೇಹ, ಕೊಲೆಸ್ಟ್ರಾಲ್ ಇದ್ದರೆ ಅದನ್ನು ಒಳ್ಳೆಯ ನಿಯಂತ್ರಣದಲ್ಲಿ ಇಟ್ಟುಕೊಂಡು ತಾವು ಹೃದಯದ ಯಾವುದಾದ್ರೂ ಔಷಧ ತೆಗೆದುಕೊಳ್ತಾ ಇದ್ರೆ, ಅಂದ್ರೆ ವೈದ್ಯರ ಸಲಹೆ ಇಲ್ಲದೆ ಆ ಔಷಧಗಳು ನಿಲ್ಲಿಸದೇ ಇರುವುದರಿಂದ, ತಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಂಡು ಬರೋದ್ರಿಂದ ತಾವು ಜೀವನ ಪರ್ಯಂತ ಆರೋಗ್ಯಕರ ಜೀವನ ನಡೆಸಬಹುದು.
1: ಕೇಳುಗರ, ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ. ಹೃದಯದ ಆರೋಗ್ಯದ ಕುರಿತು ಸಮಗ್ರವಾದ ಮಾಹಿತಿಯನ್ನು ನಿಮಗೆ ನೀಡಿದವರು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರು. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
2: ಇದುವರೆಗೂ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಹೃದಯದ ಆರೋಗ್ಯ ಈ ಕುರಿತು ಕಲಬುರಗಿಯ ಜಯದೇವ್ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸ್ಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಹಿರಿಯ ಪತ್ರಕರ್ತೆಯಾದ ಸರೋಜನಿ ಯಮಕನ ಮರಡಿ.
1: ವಿಬಿಜಿ ರಾಮ್ಜಿ ಯೋಜನೆಯು ಕೇಂದ್ರ ಸರ್ಕಾರದ ಅಧಿಸೂಚನೆಯ ಪ್ರಕಾರ ಅಧಿಕೃತವಾಗಿ 2026 ಇದೇ ಜುಲೈ 1ರಂದು ರಾಷ್ಟ್ರವ್ಯಾಪಿಯಾಗಿ ಜಾರಿಗೆ ಬಂದಿತು. ವಿಬಿಜಿ ರಾಮ್ಜಿ ಎಂದರೆ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಅಜೀವಿಕಾ ಮಿಷನ್ ಗ್ರಾಮೀಣ. ಇದು ಗ್ರಾಮೀಣ ಉದ್ಯೋಗ ಮತ್ತು ಜೀವನೋಪಾಯ ರಾಷ್ಟ್ರೀಯ ಯೋಜನೆಯಾಗಿದ್ದು ಜುಲೈ 2ರಂದು ಆಂಧ್ರದ ತಿರುಪತಿ ಜಿಲ್ಲೆಯಲ್ಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಲೋಕಾರ್ಪಣೆಗೊಳಿಸಿದರು. ವಿಬಿಜಿ ರಾಮ್ಜಿ ಬಿಲ್ 2025 ಎಂದರೆ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ ಮತ್ತು ಆತ್ಮನಿರ್ಭರ ಮಿಷನ್ ಗ್ಯಾರಂಟಿ ಮಸೂದೆ. ಈ ಮೊದಲು ಯುಪಿಎ ಸರ್ಕಾರವು 2006ರಲ್ಲಿ ಅನುಷ್ಠಾನಗೊಳಿಸಿದ್ದ ಎಂಜಿ ನರೇಗಾ ಯೋಜನೆಯೇ ಇಂದು ಎನ್ಡಿಎ ನೇತೃತ್ವದ ಸರ್ಕಾರವು ಅದರ ಸ್ವರೂಪ ಬದಲಿಸಿ ಕೆಲವು ಪ್ರಮುಖ ಸುಧಾರಣೆಗಳನ್ನು ತಂದಿದೆ. ಸುದೀರ್ಘ 20 ವರ್ಷಗಳವರೆಗೆ ದೇಶದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದ ಎಂಜಿ ನರೇಗಾ ಗ್ರಾಮೀಣ ಅಭಿವೃದ್ಧಿಯ ಜೊತೆಗೆ ಅಲ್ಲಿನ ಬಡ ಕೂಲಿ ಕಾರ್ಮಿಕರ ಆರ್ಥಿಕ ಸುಧಾರಣೆಗೆ ಬಲ ತುಂಬಿ ಮಾದರಿಯಾಗಿತ್ತು. ಹೀಗಾಗಿ ಈ ಒಂದು ಯೋಜನೆಯನ್ನು ಇನ್ನಷ್ಟು ಪ್ರಯೋಜನಕಾರಿಯಾಗಿಸಲು

0: ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಬದಲಾವಣೆ ಜತೆಗೆ ವಿಬಿಜಿ ರಾಮ್ಜಿ ಎಂಬ ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಹೊಸ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ವಿಕಸಿತ್ ಭಾರತ್ 2047 ಗುರಿಯ ಭಾಗವಾಗಿ ಯೋಜನೆಯನ್ನು ಭವಿಷ್ಯತ್ತಿನಲ್ಲಿ ಶಾಸನಬದ್ಧ ಚೌಕಟ್ಟಿನೊಂದಿಗೆ ಸಕ್ರಿಯವಾಗಿ ಬದಲಾವಣೆ ತರುವುದಾಗಿದೆ. 2025 ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಪಾಸ್ ಆದ ಈ ಕಾಯ್ದೆಯು ಇದೇ ಜುಲೈ 2 ಒಂದೇ ದಿನದಲ್ಲಿ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಜಾರಿಯಾಯಿತು. 2026 ಜೂನ್ 28 ವೇಳೆಗೆ ಒಟ್ಟು 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಅಧಿಸೂಚನೆಗಳನ್ನು ಹೊರಡಿಸಿದ್ದವು. ಉಳಿದ ರಾಜ್ಯಗಳೂ ನಂತರ ಕ್ರಮವಾಗಿ ಜಾರಿಗೆ ತಂದಿವೆ. ಈ ನಿಮಿತ್ತ ಕೇಂದ್ರ ಸರ್ಕಾರವು 2025-26 ಸಾಲಿಗಾಗಿ 95,692 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಜುಲೈ 5 ಮೊದಲ ಕಂತಿನ 25,863 ಕೋಟಿ ಹಣವನ್ನು ರಾಜ್ಯಗಳಿಗೆ ಬಿಡುಗಡೆ ಮಾಡಿದೆ. ಪ್ರತಿ ರಾಜ್ಯದಲ್ಲಿ ಎಷ್ಟು ಜಾಬ್ ಕಾರ್ಡ್ಗಳು, ಎಷ್ಟು ಕೆಲಸದ ಬೇಡಿಕೆ ಇದೆ, ಎಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಆರಂಭವಾಗಿದೆ ಎಂಬುದನ್ನು ಗಮನಿಸಿ ಆಯಾ ರಾಜ್ಯಗಳಿಗೆ ಹಣ ಬಿಡುಗಡೆಯಾಗುತ್ತದೆ. ಕರ್ನಾಟಕಕ್ಕೆ 1,750 ಕೋಟಿ, ಉತ್ತರ ಪ್ರದೇಶಕ್ಕೆ ಅತಿ ಹೆಚ್ಚು 3,210 ಕೋಟಿ ರೂಪಾಯಿಗಳು. ತೆಲಂಗಾಣವು ಈಗಾಗಲೇ ಈ ಯೋಜನೆಯನ್ನು ಜಾರಿಗೊಳಿಸಿ 12 ಕೋಟಿ ಮಾನವ ದಿನಗಳ ಗುರಿಯನ್ನು ಘೋಷಿಸಿದೆ. ವಿಬಿಜಿ ರಾಮ್ಜಿ ಯೋಜನೆಯ ಮೂಲ ಧ್ಯೇಯವು ಮೊದಲಿನಂತೆಯೇ ಗ್ರಾಮೀಣ ಭಾರತವನ್ನು ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವುದು, ಮೂಲ ಸೌಲಭ್ಯಗಳನ್ನು ಕಲ್ಪಿಸುವುದು, ಹಾಗೆ ವಲಸೆ ಹೋಗುವುದನ್ನು ತಪ್ಪಿಸಿ ನಿರುದ್ಯೋಗವನ್ನು ಹಿಮ್ಮೆಟ್ಟಿಸುವುದು ಆಗಿದೆ. ಆದರೆ ಈ ಹೊಸ ಕಾಯ್ದೆಯಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು, ಹೊಸ ನೀತಿಗಳನ್ನು ಅಳವಡಿಸಿ ಜನರಿಗೆ ಹೇಗೆ ಮತ್ತಷ್ಟು ಅನುಕೂಲ ಕಲ್ಪಿಸಲಾಗಿದೆ ಎಂಬುದನ್ನು ನೋಡೋಣ. ಎಂಜಿ ನರೇಗಾದಲ್ಲಿ ವರ್ಷಕ್ಕೆ 100 ದಿನಗಳು ಮಾತ್ರ ಕೆಲಸ ನೀಡಲಾಗುತ್ತಿತ್ತು. ಆದರೆ ವಿಬಿಜಿ ರಾಮ್ಜಿಯಲ್ಲಿ ಪ್ರತಿ ಅರ್ಹ ಗ್ರಾಮೀಣ ಕುಟುಂಬಕ್ಕೆ 125 ದಿನಗಳು, ಎಂದರೆ ಮೊದಲಿಗಿಂತ 25 ದಿನಗಳ ಹೆಚ್ಚಿನ ಕೆಲಸ ಕಡ್ಡಾಯಗೊಳಿಸಲಾಗಿದೆ. ಜಾಬ್ ಕಾರ್ಡ್ ಪಡೆದ ಫಲಾನುಭವಿಗಳು ವರ್ಷದಲ್ಲಿ ಒಟ್ಟು 125 ದಿನಗಳು ಕೌಶಲ್ಯರಹಿತ, ಎಂದರೆ ಕೈಯಿಂದ ಮಾಡುವ ಕೂಲಿ ಕೆಲಸವನ್ನು ಪಡೆಯುವುದರಿಂದ ಗ್ರಾಮೀಣ ಜನರಿಗೆ ಮತ್ತಷ್ಟು ಲಾಭವಾಗಲಿದೆ. ಕೆಲಸಗಾರರಿಗೆ ನೀಡುತ್ತಿದ್ದ 300 ರೂಪಾಯಿಗಳ ಮೂಲ ವೇತನವನ್ನು ಹೆಚ್ಚಿಸಿ ದಿನಕ್ಕೆ ಈಗ 327 ರೂಪಾಯಿಗಳನ್ನು ನಿಗದಿಗೊಳಿಸಲಾಗಿದೆ. ಈ ಯೋಜನೆಯು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ನಡೆಯುತ್ತಿದ್ದು, ಕೇಂದ್ರವು 60% ಹಣ ಬಿಡುಗಡೆಗೊಳಿಸಿದರೆ ರಾಜ್ಯ ಸರ್ಕಾರವು 40% ನಿಧಿ ವಿನಿಯೋಗಿಸಬೇಕಾಗುವುದು. ಆದರೆ ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳಿಗೆ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ 90-10 ಅನುಪಾತದೊಂದಿಗೆ ಜಾರಿಗೊಳಿಸಲಾಗಿದೆ. ಈ 8 ರಾಜ್ಯಗಳು ಪರ್ವತ ಪ್ರದೇಶ, ಸಂಪರ್ಕ ಕಡಿಮೆ ಇರುವುದರಿಂದ ಇಲ್ಲಿ ಹೆಚ್ಚಿನ ಹಣವನ್ನು ಕೇಂದ್ರವು 90% ಪಾಲನ್ನು ನೀಡುತ್ತದೆ. ಕೃಷಿ ರಕ್ಷಣೆಗಾಗಿ ಬಿತ್ತನೆ ಕಟಾವು ಸಮಯದಲ್ಲಿ ಗ್ರಾಮಗಳಲ್ಲಿ ಕೃಷಿ ಕಾರ್ಮಿಕರು ಲಭ್ಯವಾಗುವಂತೆ ನೋಡಿಕೊಳ್ಳಲು ರಾಜ್ಯಗಳು ವರ್ಷಕ್ಕೆ 60 ದಿನಗಳವರೆಗೆ ಅಧಿಸೂಚನೆ ಹೊರಡಿಸಬಹುದು, ಎಂದರೆ ಕೆಲಸ ಸ್ಥಗಿತಗೊಳಿಸಬಹುದು. ಇದರಿಂದ ರೈತರಿಗೂ ಕೂಡ ಅನುಕೂಲವಾಗುವುದು. ಇನ್ನು ಕಾರ್ಮಿಕರ ಸಂಬಳವು ಮೊದಲಿನಂತೆ 15 ದಿನಗಳವರೆಗೆ ಕಾಯಬೇಕಿಲ್ಲ. ವೇತನವು 1 ವಾರದೊಳಗೆ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ. ಇನ್ನು ಮುಂದೆ ಪಾರದರ್ಶಕತೆ ಮತ್ತು ಟೆಕ್ನಾಲಜಿ ಮೂಲಕ ಈ ಯೋಜನೆಯಲ್ಲಿ ಅವ್ಯವಹಾರವು ನಡೆಯದಂತೆ ತಡೆಯಲು ಜಿಯೋ ಟ್ಯಾಗ್ ಫೋಟೋ ಕಡ್ಡಾಯಗೊಳಿಸಲಾಗಿದೆ. ಇಲ್ಲಿ ಕೆಲಸದ ಬಗ್ಗೆ ಸೋಷಿಯಲ್ ಆಡಿಟಿಂಗ್ ನಡೆಯುತ್ತದೆ. ಕೆಲಸ ಆರಂಭವಾದಾಗಿನಿಂದ ಕೊನೆಯವರೆಗೂ ನಡೆದ ಕೆಲಸದ ವಿವರವೆಲ್ಲ ಪೋರ್ಟಲ್ನಲ್ಲಿ ದಾಖಲಾಗುತ್ತದೆ. ಇದರ ಮೇಲ್ವಿಚಾರಣೆಯನ್ನು ಆಯಾ ರಾಜ್ಯಗಳ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿರ್ವಹಿಸುತ್ತದೆ. ಫೇಸ್ ಅಥೆಂಟಿಕೇಶನ್ ಹಾಜರಿ, ನಕಲಿ ಜಾಬ್ ಕಾರ್ಡ್, ಬೋಗಸ್ ಹಾಜರಾತಿ ತಡೆಯಲು ಬಯೋಮೆಟ್ರಿಕ್ ಹಾಜರಾತಿ ಮತ್ತು ಜಿಪಿಎಸ್ ಆಧಾರಿತ ಎಐ ಆಧಾರಿತ ವಂಚನೆಯ ಪತ್ತೆಯನ್ನು ಬಳಸಿಕೊಳ್ಳುವ ಮೇಲ್ವಿಚಾರಣೆಯ ಮೂಲಕ ಪಾರದರ್ಶಕತೆ ಹೆಚ್ಚಿಸುವುದು ವಿಬಿಜಿ ರಾಮ್ಜಿ ಯೋಜನೆಯ ಮುಖ್ಯ ಗುರಿಯಾಗಿದೆ. ಇದು ಉದ್ಯೋಗ ಗ್ಯಾರಂಟಿ ಯೋಜನೆಯಾಗಿದ್ದರಿಂದ ನಿರೀಕ್ಷಿತ ಕುಟುಂಬದಿಂದ ಉದ್ಯೋಗ ಅರ್ಜಿಯನ್ನು ಸ್ವೀಕರಿಸಿದ 15 ದಿನಗಳೊಳಗಾಗಿ ಗ್ರಾಮ ಪಂಚಾಯಿತಿಯು ಕೆಲಸ ಒದಗಿಸಬೇಕು. ಒಂದು ವೇಳೆ ಕೆಲಸ ಕೊಡದಿದ್ದರೆ ಅವರಿಗೆ ನಿರುದ್ಯೋಗ ಭತ್ಯೆಯನ್ನು ನೇರವಾಗಿ ಬ್ಯಾಂಕ್ ಮೂಲಕ ಹಣ ಪಾವತಿಸಬೇಕಾಗುತ್ತದೆ. ದಿನಕ್ಕೆ ವೇತನದ 1/4 ರಿಂದ 1/2 ರಷ್ಟು, ಎಂದರೆ 82 ರೂಪಾಯಿಗಳಿಂದ 164 ರೂಪಾಯಿಗಳವರೆಗೆ ಭತ್ತೆ ನೀಡಬೇಕಾಗುತ್ತದೆ. ಹೀಗಾಗಿ ಇದು ಜನಜೀವನ ಸುಧಾರಣೆಯ ಯೋಜನೆಯಾಗಿದೆ. ಮಹಿಳೆಯರಿಗೆ ಕೆಲಸದ ಜಾಗದಲ್ಲಿ 5 ವರ್ಷದೊಳಗಿನ ಹಾಗೂ 5 ವರ್ಷ ಮೇಲ್ಪಟ್ಟ ಮಕ್ಕಳಿದ್ದರೆ ಮಕ್ಕಳ ಆರೈಕೆಗಾಗಿ ಮಹಿಳಾ ಸಿಬ್ಬಂದಿ ನೇಮಕ ಕೂಡ ಮಾಡಲಾಗುತ್ತದೆ. ಇನ್ನು ಈ ಯೋಜನೆಯಡಿ ಯಾವ ಕೆಲಸಗಳು ಮಾಡಬಹುದು ಎಂದರೆ, ಈ ಮುನ್ನ ಎಲ್ಲಿಯೋ ಕಸ ಕಡ್ಡಿ ಸ್ವಚ್ಛಗೊಳಿಸಿ ಅಥವಾ ರಸ್ತೆ ಬದಿ ಗುಂಡಿ ತೋಡಿ ಕೂಲಿ ಪಾವತಿಸುವುದು ಸಾಮಾನ್ಯವಾಗಿತ್ತು. ಆದರೆ ಬದಲಾದ ವಿಬಿಜಿ ರಾಮ್ಜಿ ಯೋಜನೆಯು ಜೀವನೋಪಾಯ ಮತ್ತು ಆಸ್ತಿ ಸೃಷ್ಟಿಗೆ ಗಮನವಹಿಸುತ್ತದೆ. ಗ್ರಾಮಗಳಲ್ಲಿ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ನಡೆಯಬೇಕು ಎಂಬ ಉದ್ದೇಶದಿಂದ ಇಲ್ಲಿ ಮುಖ್ಯವಾಗಿ ಕಾಮಗಾರಿಗಳನ್ನು 4 ಆದ್ಯತೆಯ ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡಲಾಗಿದೆ. ಮೊದಲನೆಯದು ನೀರಿನ ಸುರಕ್ಷತೆ, ಎರಡನೆಯದು ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಮೂರನೆಯದು ಜೀವನೋಪಾಯ ಮೂಲಸೌಕರ್ಯ ಮತ್ತು ಕೊನೆಯದು ತೀವ್ರ ಹವಾಮಾನ ನಿರ್ವಹಣೆ. ಈ ಹಿನ್ನೆಲೆಯಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. ಜೀವನೋಪಾಯ ಮತ್ತು ಆಸ್ತಿ ಸೃಷ್ಟಿಸುವುದು ಎಂದರೆ ಗ್ರಾಮದಲ್ಲಿ ಬಾಳಿಕೆ ಬರುವಂತಹ ಕಾಮಗಾರಿಗಳನ್ನು ಕೈಗೊಳ್ಳುವುದು. ಸಮುದಾಯ ಆಧಾರಿತ ಕಾಮಗಾರಿ ಮೂಲಕ ಹೆಚ್ಚಿನ ಅಭಿವೃದ್ಧಿ ಕೈಗೊಳ್ಳಲು ಅವಕಾಶವಿದೆ. ನೀರಿನ ಸಂರಕ್ಷಣೆ ಎಂದರೆ ಚೆಕ್ ಡ್ಯಾಂ, ಸಮಗ್ರ ಕೆರೆ ದುರಸ್ತಿ, ಬದು ನಿರ್ಮಾಣ, ಕೃಷಿ ಹೊಂಡ ಮುಂತಾದವು ಒಳಗೊಂಡಿವೆ. ಗ್ರಾಮೀಣ ಮೂಲಭೂತ ಸೌಕರ್ಯಗಳಾದ ಸಿಸಿ ರಸ್ತೆ, ಚರಂಡಿ, ಇನ್ನೂ ಹಲವಾರು ಸಮುದಾಯ ಕಾಮಗಾರಿಗಳಲ್ಲಿ ಫಲಾನುಭವಿಗಳು ಕೆಲಸ ಮಾಡಬಹುದು. ಆಜೀವಿಕಾ ಅವಕಾಶಗಳು ಎಂದರೆ ಸ್ವಸಹಾಯ ಗುಂಪು, ಕೃಷಿ ಆಧಾರಿತ ಕೆಲಸಗಳು ನಡೆಯುತ್ತವೆ. ವಿಪತ್ತು ನಿರ್ವಹಣೆ ಎಂದರೆ ಪ್ರವಾಹ, ಬರ ಪರಿಸ್ಥಿತಿಯಲ್ಲಿ ಕೆಲಸ ಒದಗಿಸುವುದು ಆಗಿದೆ. ಇನ್ನು ಬಾಟಮ್ ಅಪ್ ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆಗಳ ಮೂಲಕ ಉದ್ಯೋಗ ಸೃಷ್ಟಿ ಮತ್ತು ಗ್ರಾಮ ಅಭಿವೃದ್ಧಿಯನ್ನು ಈ ಬಾರಿ ಯೋಜಿಸಲಾಗಿದೆ. ಇಲ್ಲಿ ಯಾವುದೇ ಕೆಲಸಕ್ಕೆ ಮೇಲಿನ ಅಧಿಕಾರಿ ಅಥವಾ ಸರ್ಕಾರದಿಂದ ಆದೇಶಕ್ಕಾಗಿ ಕಾಯುವುದಿಲ್ಲ. ಜನರೇ ತಮ್ಮ ಊರಿಗೆ ಏನು ಬೇಕು ಎಂದು ಹೇಳಿ ಕೆಲಸ ಮಾಡಿಸುವುದಾಗಿದೆ. ಅದಕ್ಕಾಗಿ 6 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಗ್ರಾಮ ಸಭೆ ನಡೆಸುವುದು, ಸಭೆಯಲ್ಲಿ ಎಲ್ಲಾ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿ ಯಾವ ಕೆಲಸ ಮಾಡಿಸಬೇಕು ಎಂಬುದನ್ನು ಗ್ರಾಮಸಭೆಯೇ ನಿರ್ಧರಿಸುತ್ತದೆ. ಕೆಲಸ ಮಾಡುವ, ಕೆಲಸ ಮಾಡಿಸುವ ಸ್ವಾತಂತ್ರ್ಯ ಆಯಾ ಗ್ರಾಮಗಳಿಗೆ ನೀಡಲಾಗಿದೆ. ಇಲ್ಲಿ ಮೇಲಿಂದ ಕೆಳಗೆ ಅಲ್ಲ, ಬಾಟಮ್ ಅಪ್ ವಿಕಸಿತ ಭಾರತ ಯೋಜನೆಯಾಗಿದೆ. ಕೆಲಸಗಳು ಗ್ರಾಮದಿಂದಲೇ ಶುರುವಾಗಬೇಕು. ವಿಬಿಜಿ ರಾಮ್ಜಿ ಯೋಜನೆಯು ಮುಖ್ಯವಾಗಿ ಪ್ರಧಾನಮಂತ್ರಿ ಮೋದಿಯವರ ಕನಸಿನ ವಿಕಸಿತ ಭಾರತ 2047 ತಲುಪಲು ಗ್ರಾಮದಿಂದಲೇ ಶುರು ಮಾಡುವ ಐಡಿಯಾ ಆಗಿದೆ. ಕೆಲಸ ಕೊಡುವುದು, ಗ್ರಾಮ ಅಭಿವೃದ್ಧಿ ಮಾಡುವುದು, ಜತೆಗೆ ಭ್ರಷ್ಟಾಚಾರ ತಡೆಯುವುದು ಗ್ರಾಮಸ್ಥರ ಕೈಯಲ್ಲಿದೆ. ಗ್ರಾಮೀಣ ಭಾರತದ 18 ವರ್ಷ ಮೇಲ್ಪಟ್ಟ ಹೆಣ್ಣು ಗಂಡು ಯಾವುದೇ ನಾಗರಿಕರು ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿದ್ದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸಕ್ಕಾಗಿ ಹೆಸರು ನೋಂದಾಯಿಸಿ ಅರ್ಜಿ ಸಲ್ಲಿಸಬಹುದು. ಇನ್ನೊಂದು ಮಹತ್ವದ ಸಂಗತಿ ಎಂದರೆ ಹೊಸ ಯೋಜನೆ ಜಾರಿಯಿಂದ ಹಳೆಯ ಜಾಬ್ ಕಾರ್ಡ್ಗಳು ರದ್ದಾಗುವುದಿಲ್ಲ, ಸ್ವಯಂಚಾಲಿತವಾಗಿ ವಿಬಿಜಿ ರಾಮ್ಜಿ ಯೋಜನೆಗೆ ವರ್ಗಾವಣೆ ಆಗುತ್ತವೆ. ನವೀಕರಣ ವೇಳೆಗೆ ಅಥವಾ ಹೊಸ ಜಾಬ್ ಕಾರ್ಡ್ ಮಾಡಿಸುವವರಿಗೆ ಇನ್ನು ಮುಂದೆ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ಅಂತ ಮುದ್ರಣವಾಗಿ ಬರುತ್ತವೆ. ಹೊಸ ಭರವಸೆಗಳೊಂದಿಗೆ ಜಾರಿಗೊಂಡಿರುವ ಜನಪರ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸುವ ಹೊಣೆಗಾರಿಕೆಯನ್ನು ಗ್ರಾಮ ಪಂಚಾಯಿತಿ ಹಾಗೂ ಅಲ್ಲಿನ ಗ್ರಾಮಸ್ಥರೇ ನಿರ್ವಹಿಸಿದಾಗ ಮಾತ್ರ ವಿಬಿಜಿ ರಾಮ್ಜಿ ಯೋಜನೆಯಿಂದ ಹಳ್ಳಿಗಳ ಅಭಿವೃದ್ಧಿಯಾಗಲು ಸಾಧ್ಯ.
1: ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆಯಾದ ಸರೋಜನಿ ಯಮಕನ ಮರಡಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ದೇಶದ ಮೊದಲ ಹೈಡ್ರೋಜನ್ ರೈಲು ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಂಡ 75 ರೈಲು ನಿಲ್ದಾಣ ನಾಳೆ ಪ್ರಧಾನಿ ಅವರಿಂದ ಲೋಕಾರ್ಪಣೆ. ಅತ್ಯಾಧುನಿಕ ಮೂಲಸೌಕರ್ಯ, ಅಭಿವೃದ್ಧಿಗೊಂಡ ಆರ್ಥಿಕತೆಯ ಹೆಗ್ಗುರುತು, ಸಚಿವ ರಾಜನಾಥ್ ಸಿಂಗ್. ಮಾಪನ ಗುಣಪಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ಒಡಂಬಡಿಕೆ, ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಏಕದಿನ ಪಂದ್ಯಗಳ ಕ್ರಿಕೆಟ್ ಸರಣಿ ಎರಡನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದಾರೆ. ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನ ಆಧಾರಿತ ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಸಂಚರಿಸಲಿವೆ. ಅತ್ಯಾಧುನಿಕ ರೈಲ್ವೆ ಇಂಜಿನಿಯರಿಂಗ್ ಬಳಸಿ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಈ ರೈಲನ್ನು ವಿನ್ಯಾಸಗೊಳಿಸಲಾಗಿದ್ದು ಇದು ಶೂನ್ಯ ಇಂಗಾಲ ಹೊರಸೂಸಲಿದೆ. ಆನಂತರ ಪ್ರಧಾನಿ ನರೇಂದ್ರ ಮೋದಿ ಜಿನ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು

0: 14,700 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿಯವರು ಮಧ್ಯಾಹ್ನ ಚಂಡೀಗಢಕ್ಕೆ ಭೇಟಿ ನೀಡಲಿದ್ದು, ಅಲ್ಲಿ ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಸೇರಿದಂತೆ 6,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಆಧುನಿಕ ಮಾತೃ ಮತ್ತು ಮಕ್ಕಳ ಕೇಂದ್ರ ಹಾಗೂ ಅತ್ಯಾಧುನಿಕ ನರವಿಜ್ಞಾನ ಕೇಂದ್ರವನ್ನು ಪ್ರಧಾನಿ ಉದ್ಘಾಟಿಸುವರು. ನಂತರ ಪ್ರಧಾನಿಯವರು ಜಲಂಧರ್ಗೆ ಭೇಟಿ ನೀಡಲಿದ್ದು, ಸಂಪರ್ಕ ಬಲವರ್ಧನೆ ಮತ್ತು ಆರ್ಥಿಕ ಅಭಿವೃದ್ಧಿ ವೇಗಗೊಳಿಸುವ ಗುರಿ ಹೊಂದಿರುವ 5,470 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕಂಟೋನ್ಮೆಂಟ್ ಸೇರಿ 75 ಪುನರಾಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡುವರು. ಅತ್ಯಾಧುನಿಕ ಮೂಲಸೌಕರ್ಯ ಯಾವುದೇ ಅಭಿವೃದ್ಧಿಗೊಂಡ ನಾಗರಿಕತೆಯ ಹೆಗ್ಗುರುತಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅವರು ದೆಹಲಿಯಲ್ಲಿಂದು ಗಡಿ ರಸ್ತೆ ಸಂಸ್ಥೆ ಬಿಆರ್ಒದ ತಾಂತ್ರಿಕ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಇಂದು ನಿರ್ಮಿಸುತ್ತಿರುವ ಮೂಲಸೌಕರ್ಯ ಮುಂಬರುವ ವರ್ಷಗಳ ದೇಶದ ನಾಗರಿಕತೆಯನ್ನು ವ್ಯಾಖ್ಯಾನಿಸುತ್ತದೆ ಎಂದರು. ರೋಹ್ತಾಂಗ್ನಲ್ಲಿ ನಿರ್ಮಿಸುತ್ತಿರುವ ಅಟಲ್ ಸುರಂಗ ಮಾರ್ಗ, ಉಮ್ಲಿಂಗ್ಲಾನಲ್ಲಿ ಮೋಟಾರು ವಾಹನ ಸಂಚಾರಕ್ಕೆ ಸೂಕ್ತ ರಸ್ತೆ ನಿರ್ಮಾಣ, 13,000 ಅಡಿ ಎತ್ತರದಲ್ಲಿ ಸೇಲಾ ಸುರಂಗ ನಿರ್ಮಾಣ, ಇವು ಬಿಆರ್ಒ ಸಂಸ್ಥೆಯ ಸಾಮರ್ಥ್ಯವನ್ನು ಬಿಂಬಿಸುತ್ತವೆ. ಈ ಸಾಧನೆ ಇಂಜಿನಿಯರಿಂಗ್ ತಂತ್ರಜ್ಞಾನದ ಚಮತ್ಕಾರಗಳು ಎಂದು ಬಣ್ಣಿಸಿದ ಸಚಿವರು, ಸಂಸ್ಥೆಯ ಸಿಬ್ಬಂದಿಯ ಪರಿಶ್ರಮ, ಬದ್ಧತೆ ಹಾಗೂ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಅವರ ಮನೋಭಾವದಿಂದ ಇಂತಹ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ಪ್ರಶಂಸಿಸಿದ್ದಾರೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವ ಸಲುವಾಗಿ ನಾಳೆ ದೆಹಲಿಯಲ್ಲಿ ಎನ್ಡಿಎ ಸಚಿವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವ ರಾಜನಾಥ್ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಂಸದೀಯ ಸಭೆ ನಡೆಯಲಿದೆ. ಸಂಸತ್ ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು ಆಗಸ್ಟ್ 13ರಂದು ಮುಕ್ತಾಯಗೊಳ್ಳಲಿದೆ. ಸರ್ಕಾರ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷಗಳ ಸಹಕಾರ ಕೋರಲು ಇದೇ 19ರಂದು ಸರ್ವಪಕ್ಷಗಳ ಸಭೆಯನ್ನು ಕರೆದಿದೆ. ಮುಂಗಾರು ಅಧಿವೇಶನದಲ್ಲಿ ಹಲವು ಮಹತ್ವದ ಮಸೂದೆಗಳನ್ನು ಮಂಡಿಸಿ ಅಂಗೀಕಾರ ಪಡೆಯಲು ಸರ್ಕಾರ ಸಿದ್ದತೆ ನಡೆಸಿದೆ. ಏಕಕಾಲದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳಲ್ಲಿ ನಡೆಸುವ ಕುರಿತಾದ 13ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಪರಿಶೀಲಿಸುತ್ತಿರುವ ಜಂಟಿ ಸಂಸದೀಯ ಸಮಿತಿ ನಾಳೆ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವ ಸಾಧ್ಯತೆ ಇದೆ. ಭಾರತವು ತನ್ನ 2026ರ ಬ್ರಿಕ್ಸ್ ಅಧ್ಯಕ್ಷತೆಯ ಭಾಗವಾಗಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ರಾಷ್ಟೀಯ ಪ್ರಮಾಣೀಕರಣ ಸಂಸ್ಥೆಗಳ ಮುಖ್ಯಸ್ಥರ 5ನೇ ಸಭೆ ಬೆಂಗಳೂರಿನಲ್ಲಿ ಇಂದು ಆರಂಭವಾಗಿದೆ. 2 ದಿನಗಳ ಕಾಲ ನಡೆಯುವ ಸಭೆಯಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಅಡಿಯಲ್ಲಿ ಪ್ರಮಾಣೀಕರಣದಲ್ಲಿ ಸಹಕಾರ ಕುರಿತ ಗೋಷ್ಠಿಯನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ರಾಷ್ಟಗಳು ಒಡಂಬಡಿಕೆಗೆ ಸಹಿ ಹಾಕಲಿವೆ. ಈ ಒಡಂಬಡಿಕೆಯಿಂದ ಬ್ರಿಕ್ಸ್ ರಾಷ್ಟಗಳ ನಡುವೆ ವ್ಯಾಪಾರ ವೃದ್ಧಿಯಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ತಯಾರಾಗಲು ಅನುಕೂಲವಾಗುತ್ತದೆ ಎಂದರು. ಸಭೆಯಲ್ಲಿ ಬಿಐಎಸ್ನ ಮಹಾನಿರ್ದೇಶಕ ಸಂಜಯ್ ಗಾರ್ಗ್ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಮತ್ತಿತರರು ಪಾಲ್ಗೊಂಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಪೂರೈಕೆ ಸರಣಿ ವ್ಯತ್ಯಯ ಸೇರಿದಂತೆ ಸದ್ಯ ಎದುರಾಗುತ್ತಿರುವ ಆರ್ಥಿಕ ಸವಾಲುಗಳನ್ನು ಹತ್ತಿಕ್ಕಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ನಿಕಟ ಸಹಕಾರ ಅತ್ಯಗತ್ಯ ಎಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದಿಸಿದ್ದಾರೆ.
4: Disruptions in global supply chains have also resulted in economic hardship for all our countries. In this setting, there is an urgent need for us to collaborate, take decisive actions for mutual benefit, and find solutions through mutual discussions and deliberations to the vex

0: ಪ್ರಾಬ್ಲಮ್ಸ್ ದಟ್ ವಿ ಆರ್ ಆಲ್ ಫೇಸಿಂಗ್.
1: ದೆಹಲಿಯಲ್ಲಿಂದು ನಡೆದ ಬಿಮ್ಸ್ಟೆಕ್ ರಾಷ್ಟಗಳ ರಾಷ್ಟೀಯ ಭದ್ರತಾ ಪಡೆಗಳ ಮುಖ್ಯಸ್ಥರ 5ನೇ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಪೂರೈಕೆ ಸರಣಿ ವ್ಯತ್ಯಯದಿಂದ ಎಲ್ಲಾ ದೇಶಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ. ಹಾಗಾಗಿ ಅದರಿಂದ ಹೊರಬರಲು ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಲು ಸದಸ್ಯ ರಾಷ್ಟಗಳ ನಡುವೆ ಪರಸ್ಪರ ಸಂವಾದ ಮತ್ತು ಸಹಭಾಗಿತ್ವ ತುರ್ತಾಗಿ ಆಗಬೇಕಿದೆ ಎಂದು ಹೇಳಿದರು. ಬೆಲ್ಜಿಯಂ ಪ್ರವಾಸದಲ್ಲಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಬ್ರುಸೆಲ್ಸ್ನಲ್ಲಿಂದು ಭಾರತೀಯ ಕೈಗಾರಿಕಾ ಒಕ್ಕೂಟ, ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾ ಒಕ್ಕೂಟ ಹಾಗೂ ಅಸೋಚಾಮ್ನ ವಾಣಿಜ್ಯ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿದರು. ಈ ಕುರಿತು ತಮ್ಮ ಮಾಧ್ಯಮ ಪೋಸ್ಟ್ನಲ್ಲಿ ವಿವರ ಹಂಚಿಕೊಂಡಿರುವ ಅವರು, ನಿಯೋಗದೊಂದಿಗೆ ಹೇಗೆ ಭಾರತೀಯ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದ ದೇಶದ ಉದ್ಯಮಿಗಳಿಗೆ ಅವಕಾಶಗಳ ಬಾಗಿಲನ್ನು ತೆರೆಯುತ್ತದೆ ಹಾಗೂ ಇದರಿಂದ ಭಾರತದ ವಾಣಿಜ್ಯೋದ್ಯಮಿಗಳು, ಎಂಎಸ್ಎಂಇಗಳು ಹಾಗೂ ಜನರಿಗೆ ಅನುಕೂಲಗಳಾಗಲಿವೆ ಎಂಬ ಕುರಿತು ಚರ್ಚೆ ನಡೆಸಲಾಯಿತು ಎಂದು ಹೇಳಿದ್ದಾರೆ. ಪೆಟ್ರೋಲ್, ಡೀಸೆಲ್ ಮತ್ತು ವೈಮಾನಿಕ ಇಂಧನ ಎಟಿಎಫ್ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದೆ. ಇಂಧನ ರಫ್ತು ತೆರಿಗೆಗಳ ಪಾಕ್ಷಿಕ ಪರಿಶೀಲನೆಯ ಭಾಗವಾಗಿ ಸುಂಕವನ್ನು ಪರಿಷ್ಕರಿಸಲಾಗಿದ್ದು, ಅದರಂತೆ ಡೀಸೆಲ್ ಮೇಲಿನ ಸುಂಕ ಪ್ರತಿ ಲೀಟರ್ಗೆ 15.50 ರೂಪಾಯಿ ಹೆಚ್ಚಿಸಲಾಗಿದೆ. ಎಟಿಎಫ್ ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 14.50 ರೂಪಾಯಿ ಹೆಚ್ಚಿಸಲಾಗಿದ್ದು, ಪೆಟ್ರೋಲ್ ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 2.50 ರೂಪಾಯಿ ಇಳಿಕೆ ಮಾಡಲಾಗಿದೆ. ಹಣಕಾಸು ಸಚಿವಾಲಯ ಪರಿಷ್ಕೃತ ದರಗಳ ಅಧಿಸೂಚನೆ ಹೊರಡಿಸಿದ್ದು, ಆ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಆದರೆ ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲಾಗಿಲ್ಲ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ರಫ್ತು ನಿರುತ್ತೇಜನಗೊಳಿಸಲು ಕೇಂದ್ರ ಸರ್ಕಾರ ಕಳೆದ ಮಾರ್ಚ್ 27ರಿಂದ ಜಾರಿಗೆ ಬರುವಂತೆ ಪೆಟ್ರೋಲ್, ಡೀಸೆಲ್ ಮತ್ತು ಎಟಿಎಫ್ ಮೇಲಿನ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಳ ಮಾಡಿದೆ. ಪುರುಷರ 3 ಏಕದಿನ ಪಂದ್ಯಗಳ ಸರಣಿಯ 2ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಇಂದು ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ನಲ್ಲಿ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30ಕ್ಕೆ ಆರಂಭವಾಗಲಿದೆ. ಇದಕ್ಕೂ ಮೊದಲು ಮಂಗಳವಾರ ಬರ್ಮಿಂಗ್ಹ್ಯಾಮ್ನ ಎಚ್ ಬಾಸ್ಟನ್ನಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡವು ಆತಿಥೇಯ ಇಂಗ್ಲೆಂಡ್ ತಂಡವನ್ನು 6 ವಿಕೆಟ್ಗಳಿಂದ ಸೋಲಿಸಿತ್ತು. 3ನೇ ಏಕದಿನ ಪಂದ್ಯವು ಭಾನುವಾರ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಚೀನಾದ 5ನೇ ಶ್ರೇಯಾಂಕದ ಆಟಗಾರ್ತಿ ಹಾನ್ ಯು ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿ ಜಪಾನ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪಿವಿ ಸಿಂಧು 2ನೇ ಸುತ್ತಿನ ಸ್ಪರ್ಧೆಯಲ್ಲಿ 21-16, 21-14 ಮಣಿಸಿ ಮುಂದಿನ ಹಂತ ಪ್ರವೇಶಿಸಿದರು. ಸದ್ಯ ಟೂರ್ನಿಯಲ್ಲಿ ಉಳಿದಿರುವ ಏಕೈಕ ಆಟಗಾರ್ತಿ ಪಿವಿ ಸಿಂಧು ಆಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ಹೈಡ್ರೋಜನ್ ರೈಲು ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಂಡ 75 ರೈಲು ನಿಲ್ದಾಣ ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಅತ್ಯಾಧುನಿಕ ಮೂಲಸೌಕರ್ಯ, ಅಭಿವೃದ್ಧಿಗೊಂಡ ಆರ್ಥಿಕತೆಯ ಹೆಗ್ಗುರುತು, ಸಚಿವ ರಾಜನಾಥ್ ಸಿಂಗ್. ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ಒಡಂಬಡಿಕೆ, ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಏಕದಿನ ಪಂದ್ಯಗಳ ಕ್ರಿಕೆಟ್ ಸರಣಿ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
2: ಇದು ಆಕಾಶವಾಣಿ ಬೆಂಗಳೂರು.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: 409.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗ ಅಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ.

ಕಾರ್ತಿಕ್ ಅವರ ಸ್ವರದಲ್ಲಿ ಶಂಭು ಚಿದ್ರಿಂದ ಗೀತೆಯನ್ನ ಕೇಳ್ತಾ ಇದ್ರಿ. ಕಾಫಿ ರಾಘವೇಂದ್ರ ಅವರ ಗೀತ ರಚನೆ ಇದಾಗಿತ್ತು. ಸಂಗೀತ ರಮೇಶ್ ಕೃಷ್ಣನ್.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಪ್ರಿಯ ಕೇಳಿದರೆ ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್.
4: ದೇವಲೋಕದ ರಹಸ್ಯವನ್ನು ಉಲೂಪಿ ಹೇಳುತ್ತಿದ್ದಾಳೆ. ಈ ಮಹತ್ ಕಾರ್ಯಕ್ಕೆ ನನ್ನ ಪೌರುಷ ಪ್ರಯೋಜನಕ್ಕೆ ಬಾರದು ಮಗನೇ, ಪ್ರೀತಿಯಿಂದ, ವಿಶ್ವಾಸದಿಂದ, ಓಲೈಕೆಯಿಂದ ಸಾಧಿಸಬೇಕು. ಅನೇಕ ಕಾರ್ಯಗಳನ್ನು ಮಾಡುವಾಗ ಆದೇಶಕ್ಕಿಂತ ವಿನಂತಿಯೇ ಹೆಚ್ಚು ಸೂಕ್ತವಾಗಿರುತ್ತದೆ. ಆದರೆ ದರ್ಪದಿಂದ ಕೇಳಿದರೆ ವೈಫಲ್ಯವೇ. ಉಲೂಪಿ ಮತ್ತೆ ಹೇಳುತ್ತಾಳೆ, ನೀನು ಆಕ್ರಮಣಕ್ಕೆ ಮುಂದಾಗಬೇಡ. ನನ್ನ ತಂದೆಯ ಸಚಿವನಾದ ಪುಂಡರೀಕನೆಂಬ ನನ್ನ ಸ್ನೇಹಿತನಿದ್ದಾನೆ, ನನಗೆ ಅನುಕೂಲ ಮಾಡಿಕೊಡುತ್ತಾನೆ. ಹೀಗೆಂದು ಪನ್ನಗೇಂದ್ರನ ಪುತ್ರಿಯಾದ ಉಲೂಪಿ ಪುಂಡರೀಕನನ್ನು ನೆನೆಯುತ್ತಾಳೆ. ಮಿತ್ರ ಪುಂಡರೀಕ ಉಲೂಪಿಯನ್ನು ಕೇಳುತ್ತಿದ್ದಾನೆ ತನ್ನನ್ನು ಕರೆಸಿದ ಕಾರಣವನ್ನು. ಆಗ ಉಲೂಪಿ ಪಾಂಡವರು ಅಶ್ವಮೇಧ ಯಾಗ ಮಾಡುತ್ತಿರುವುದನ್ನು, ಬೆಂಗಾವಲಿಗಾಗಿ ಬಂದ ಪಾರ್ಥನನ್ನು ಚಿತ್ರಾಂಗದೆಯ ಪುತ್ರನು ಕೊಂದನೆಂದು, ಅರ್ಜುನನ ಅಳಿವು ತಮ್ಮ ಮಾಂಗಲ್ಯದ ಮುತ್ತೈದೆತನದ ಅಳಿವು ಎಂದು, ಅದಕ್ಕೆ ಪಾರ್ಥನನ್ನು ಬದುಕಿಸಲು ಆದಿಶೇಷನಲ್ಲಿರುವ ದಿವ್ಯ ಮಣಿಯನ್ನು ತಂದು ತಮ್ಮ ಮಾಂಗಲ್ಯವನ್ನು, ಪತಿಯನ್ನು ರಕ್ಷಿಸಬೇಕೆಂದು ಕೇಳಿಕೊಡುತ್ತಾಳೆ. ತನ್ನ ಕುರುಹನು ನೀಡಿ ಕಳಿಸುತ್ತಾಳೆ.

ತಕ್ಷಣ ಪುಂಡರೀಕನು ಯೋಚಿಸುತ್ತಾನೆ, ದಿವ್ಯ ಮಣಿಯನ್ನು ದೊರಕಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ, ಅದಕ್ಕೆ ಕಾಲವೂ ಬೇಕಾಗುತ್ತದೆ. ಇದು ಅತ್ಯಂತ ಮಹತ್ವದ ಮತ್ತು ಹೊಣೆಗಾರಿಕೆಯ ಕಾರ್ಯ. ಹಾಗಾಗಿ ಅಲ್ಲಿಯವರೆಗೆ ಸವ್ಯಸಾಚಿಯ ಶವವು ಕೆಡದಂತೆ ನಾನು ವ್ಯವಸ್ಥೆ ಮಾಡುತ್ತೇನೆ. ಆತನ ಶರೀರವನ್ನು ಕಚ್ಚಿ ವಿಷ ವ್ಯಾಪಿಸುವಂತೆ ಮಾಡುತ್ತೇನೆ. ನಂತರ ಮಣಿಯ ಚಿಕಿತ್ಸೆಯಿಂದ ಅರ್ಜುನನನ್ನು ಬದುಕಿಸುತ್ತೇನೆ. ಅಲ್ಲಿಯವರೆಗೆ ನೀನು ಸಮಾಧಾನ ಮಾಡಿಕೊಂಡಿರಬೇಕು ಎಂದು ಪುಂಡರೀಕ ಹೇಳುತ್ತಾನೆ. ನಿಜ, ನಮ್ಮ ಆಡಳಿತೆಯಿಂದ ಸಣ್ಣ ಸಹಾಯ ಸಿಗಬೇಕೆಂದರೆ ಎಷ್ಟೋ ದಿನಗಳಾಗುತ್ತವೆ. ಏಕೆಂದರೆ ರಾಜಕಾರ್ಯಕ್ಕೆ ಅನೇಕ ನಿಯಮಗಳಿವೆ. ಆತನ ಮುಂದಾಲೋಚನೆಗೆ ನಾವು ತಲೆಬಾಗಬೇಕು. ಈ ಆಶ್ವಾಸನೆ ಕೇಳಿದ ಮಣಿಪುರದ ಅರಸು ಮತ್ತೆ ಪುಂಡರೀಕನಿಗೆ ಹೇಳುತ್ತಾನೆ ಏನೆಂದರೆ,

ಸರ್ಪರಾಜ ಪುಂಡರೀಕ, ನಿನ್ನ ಸಹಾಯ ಸಹಕಾರಕ್ಕೆ ನಾವು ಸುಪ್ರೀತರಾಗಿದ್ದೇವೆ. ಒಂದು ವಿನಂತಿ ಎಂದರೆ, ಕುರುಕ್ಷೇತ್ರ ಯುದ್ಧದಲ್ಲಿ ದುರಂತ ನಾಯಕನೆನಿಸಿ ಕೌರವನಿಗಾಗಿ ದೇಹಾರ್ಪಣೆ ಮಾಡಿದ ಕರ್ಣಕುಮಾರನ ಕಳೇಬರವು ಕೌಂತೆಯನ ಬಳಿ ಬಿದ್ದಿದೆ. ಆತನನ್ನು ಚಿಕಿತ್ಸೆಗೆ ಒಳಪಡಿಸಬೇಕಾಗಿದೆ. ಆತ ಮಹಾವೀರ, ಮುಗ್ಧ ಯುವಕ. ಆತನಿಂದ ಸಂತಾನವು ಬೆಳೆಯಬೇಕಾಗಿದೆ. ಆತನಿಗೂ ಮೊದಲು ಉಪಚಾರ ಮಾಡಬೇಕು ಎಂದಾಗ ಒಪ್ಪಿ ಅವರಿಗೆ ವಿಷ ಚಿಕಿತ್ಸೆ ಮಾಡಿ ಆದಷ್ಟು ಬೇಗ ಮಣಿಯೊಂದಿಗೆ ಹಿಂದಿರುಗುವೆನು ಎಂದು ನುಡಿದು ಪಾತಾಳಕ್ಕೆ ತೆರಳಿದ. ಕೌಂತೆಯನ ಕಡು ಹಿರಿಯಾದ ಕರ್ಣಕುಮಾರನ ಮೇಲೆ ಕುಮಾರ ಬಬ್ರುವಾಹನನಿಗೆ ಎಂತಹ ಗೌರವ, ವಿಶ್ವಾಸ! ಇದಲ್ಲವೇ ಹೃದಯ ವೈಶಾಲ್ಯ. ಗುಣಕ್ಕೆ ಮತ್ಸರ ಉಂಟೆ? ಶ್ರೀರಾಮಚಂದ್ರನ ಮೇರುಗುಣ ರಿಪೂಣಾಂ ಅಪಿ ವತ್ಸಲಂ ಎಂಬಂತೆ ಚಿತ್ರಾಂಗದೆಯ ಪುತ್ರನ ನಡತೆ ಅಹಳುವವರು ಈ ಗುಣವನ್ನು ಅಳವಡಿಸಿಕೊಳ್ಳುವರೇ?

0: ಫಣಿರಾಜ ಪುಂಡರೀಕ ಮಣಿಯನ್ನು ಪಡೆಯಲೆಂದು ಪಾತಾಳಕ್ಕೆ ಪ್ರವೇಶ ಮಾಡುತ್ತಿದ್ದಾನೆ. ಪುರಾಣಗಳಲ್ಲಿ ಈರೇಳು ಲೋಕಗಳಿವೆ ಎಂಬ ಉಲ್ಲೇಖವಿದ್ದಂತೆ ಕವಿ ಅತಳ, ವಿತಳ, ಸುತಳ, ಪಾತಾಳ, ತಳಾತಳ, ರಸಾತಳ ಈ ರೀತಿ ಪಾತಾಳ ಲೋಕಗಳ ವರ್ಣನೆಯನ್ನು ಲಕ್ಷ್ಮೀಶ ನಮ್ಮ ಮನಸ್ಸಿಗೆ ಕಟ್ಟಿಕೊಡುತ್ತಾ ಅಲ್ಲಿಯ ವಿಚಿತ್ರ ಚಿತ್ರ ರಂಜನೆ ಹೇಗೆ ಅತಿಶಯ ವೈಭವದಿಂದ ಕೂಡಿದ ಪ್ರತಿದಿನವೂ ಹೊಸ ಹೊಸತನ್ನು ಕಾಣುವ ಲೋಕವನ್ನು ಮಾಯಾಲೋಕವನ್ನು ನೋಡಿ ನೋಡಿ ಅಚ್ಚರಿ ಪಡುತ್ತಾ ರತ್ನದ ಕಾಂತಿಯಿಂದ ಶೋಭಿಸುತ್ತಿರುವ ಫಣಿಪತಿಯ ಬಳಿಗೆ ಬರುತ್ತಾನೆ ಪುಂಡರೀಕ ಎನ್ನುತ್ತಾನೆ.
1: ಫಲಿತ ಕಾಂಚ

ಸರ್ವ ಸಂಪತ್ತು ಸರ್ಪರಾಜ ವಾಸ ಮಾಡುವ ಪಾತಾಳದಲ್ಲಿ ಅಡಗಿದೆ ಎಂಬಂತೆ ಕವಿ ಲಕ್ಷ್ಮೀಶ ತಾನು ಪ್ರತ್ಯಕ್ಷವಾಗಿ ಕಂಡಂತೆ ಕಾಂಚನ ವೃಕ್ಷಗಳನ್ನು, ನವರತ್ನಗಳಿಂದ ರಚಿಸಲ್ಪಟ್ಟ ಅರಮನೆಗಳನ್ನು, ಸುವರ್ಣ ಕಮಲಗಳಿಂದ ಕೂಡಿದ ಕೊಳಗಳನ್ನು, ಲಾವಣ್ಯವತಿಯರಾದ ನಾಗಕನ್ನಿಕರನ್ನು, ಭೋಗವತಿ ನದಿಯಲ್ಲಿ ಜಲಕ್ರೀಡೆ ಆಡುತ್ತಿರುವ ಜೋಡಿಗಳನ್ನು, ಸುಖಕ್ಕೆ ಕೊರತೆಯೇ ಕಾಣದಂತಹ ಸ್ವರ್ಗದಂತಹ ಪಾತಾಳವನ್ನು ಹೊಕ್ಕನೆಂದು ವರ್ಣಿಸುತ್ತಾನೆ. ಇದನ್ನು ವಿಶ್ಲೇಷಿಸಿದಾಗ ಪಾತಾಳವು ವಿಷಮಯವಾಗಿದ್ದರೂ ನವರತ್ನಗಳಿಂದ, ವಜ್ರ ವೈಢೂರ್ಯದಿಂದ ತುಂಬಿ ತುಳುಕಾಡುತ್ತಿದೆ. ಅಂತೆಯೇ ಸ್ವರ್ಗವು ಅಮೃತದಿಂದ ಕೂಡಿದೆ, ಮುತ್ತುರತ್ನಗಳಿಂದ ಸಂಪನ್ನಗೊಂಡಿದ ಅಮೂಲ್ಯ ಹರಳುಗಳ ಸೌಧವನ್ನು ಕಲ್ಪಿಸಿಕೊಳ್ಳುತ್ತೇವೆ. ಆದರೆ ಅವುಗಳ ನಡುವೆ ಇರುವ ಭೂಲೋಕದಲ್ಲಿ ಮಣ್ಣು ಮರಳುಗಳಿಗೂ ಕೊರತೆ ಇದೆ ಎಂದರೆ ಮಾನವರ ಪಾಡು ಅರ್ಥವಾಗುತ್ತದಲ್ಲವೇ?

ಸಂಸ್ಕೃತಿಯಂತೆ ವರ್ಣಿಸುತ್ತಿದ್ದಾನೆ. ಎಲ್ಲಿ ನೋಡಿದರಲ್ಲಿ ಮುತ್ತು ರತ್ನಗಳ ಕಂಬಗಳು ಗೋಪುರಗಳೇ ಗೋಚರಿಸುತ್ತಿವೆ. ನಾಗನಾಗಿಣಿಯರ ನರ್ತನ ನಾಟ್ಯ ಒಂದೆಡೆಯಾದರೆ ಇನ್ನೊಂದೆಡೆ ಉತ್ಸವವನ್ನು ನೆರವೇರಿಸುತ್ತಿವೆ. ಕೆಲವು ಕೊಳಗಳು ಕಮಲದ ಪುಷ್ಪಗಳಿಂದ ಕಣ್ಣಿಗೆ ಆನಂದ ನೀಡುತ್ತಿವೆ. ಇಲ್ಲಿ ಆ ಸಂಖ್ಯೆಯಲ್ಲಿ ನಾಗನಾಗಿಣಿಯರು ಸೇರಲು ಕಾರಣವೆಂದರೆ ಭೋಗವತಿ ತೀರದಲ್ಲಿ ಮಹೇಶ್ವರನ ಶಿವಲಿಂಗವಿದ್ದುದು. ಅಲ್ಲಿ ಇವರೆಲ್ಲ ಪೂಜೆ ಅರ್ಚನೆ ಮಾಡುತ್ತಿದ್ದಾರೆ. ಎಷ್ಟೆಂದರೂ ಉಮಾಪತಿಯು ರಘಾಭರಣನಲ್ಲವೇ ಮಹೇಶ್ವರನಿಂದ ಮಣಿಯನ್ನು ಪಡೆದು ಉಪಕೃತರಾಗಿದ್ದಾರಲ್ಲವೇ. ಪುಂಡರೀಕನು ಅಲ್ಲಿಯ ಶಿವಲಿಂಗಕ್ಕೆ ಭಕ್ತಿಪೂರ್ವಕ ನಮಸ್ಕರಿಸಿದ. ಶಿವನು ಎಲ್ಲ ಜೀವಿಗಳಿಗೂ ಪ್ರಿಯನಾಗಿರುವವನಲ್ಲವೇ.

ಅರಿಯದ ಮೂರ್ಖರು ಉರಗಗಳ ಬಗ್ಗೆ ತಪ್ಪು ಅಭಿಪ್ರಾಯ ಹೊಂದಿದ್ದಾರೆ, ಸುಮ್ಮನೆ ಭೀತಿಯನ್ನು ಹರಡಿದ್ದಾರೆ. ಹಾಗಾಗಿ ನಾಗ ಸಂಕಲವು ಕ್ಷೀಣಿಸುತ್ತಿದೆ. ಪಶುಪತಿಯು ಎಲ್ಲ ಪ್ರಾಣಿಗಳನ್ನು ದಯೆಯಿಂದ ಕಾಣುವಂತೆ ಕವಿ ಲಕ್ಷ್ಮೀಶನು ಇವುಗಳ ಬಗ್ಗೆ ಗೌರವ ಮತ್ತು ಆದರಗಳನ್ನು ಹೊಂದಿದ್ದಾನೆ. ಅನೇಕ ಉರಗಗಳು ಧ್ಯಾನಾಸಕ್ತರಾಗಿದ್ದವು ಎನ್ನುತ್ತಾನೆ. ಅಂತೆಯೇ ಅವುಗಳ ಹೆಡೆಯಲ್ಲಿ ಇರುವ ಮಾಣಿಕ್ಯವು ದೇದೀಪ್ಯವಾಗಿ ಕಾಣಿಸುತ್ತಿದೆ ಎಂದು ವರ್ಣಿಸುತ್ತಾನೆ. ಸೃಷ್ಟಿ ನಿಯಮವನ್ನು ಪಾಲಿಸಲು ಭೂಮಿಯನ್ನು ಕಾಪಾಡುತ್ತಾ ದ್ರವ್ಯ ಸಂಪತ್ತನ್ನು ಕಾಪಾಡುತ್ತಿರುವ ವೈಭವವನ್ನು ಪುಂಡರೀಕ ಕಂಡು ವಿಸ್ಮಿತನಾಗುತ್ತಾನೆ. ಸಭಾಭವನದ ಬಳಿಗೆ ಬಂದು ಮುಂದೆ

ಪುಂಡರೀಕನು ದೊರೆಯ ಸಮಯವನ್ನು ವೀಕ್ಷಿಸಿ ಒಡ್ಡೋಲೋಕದಲ್ಲಿ ವಿರಾಜಮಾನನಾಗಿದ್ದ ನಾಗೇಂದ್ರನನ್ನು ನಮಸ್ಕರಿಸಿ ತಾನು ಬಂದ ಕಾರ್ಯದ ಅವಸರವನ್ನು ವಿವರಿಸುತ್ತಾನೆ. ಮಣಿರಾಜನೇ, ಭೂಮಣ್ಣದಲ್ಲಿ ಕೌರವ ಪಾಂಡವರಲ್ಲಿ ವೈಮನಸ್ಸು ಉಂಟಾಗಿ ಘೋರವಾದ ಮಹಾಭಾರತ ಯುದ್ಧ ಸಂಭವಿಸಿದ ಸಂಗತಿ ನಿನಗೆ ತಿಳಿದಿದೆ. ಆ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ ಮುಂತಾದ ಗುರು ಹಿರಿಯರನ್ನು ಹತ್ಯೆಗೈದ ದೋಷ ನಿವಾರಣೆಗೆ ಪಾಂಡವರು ಅಶ್ವಮೇಧ ಯಾಗವನ್ನು ಸಂಪನ್ನಗೊಳಿಸಲು ಶ್ರೀಕೃಷ್ಣನ ಆದೇಶದಂತೆ ಮುಂದುವರಿದಿದ್ದಾರೆ. ದುರಂತವೆಂದರೆ ಗಂಗೆಯ ಶಾಪ ಅರ್ಜುನನನ್ನು ಕಾಡಿದೆ.

ಈ ಅಶ್ವದ ರಥದ ಬೆಂಗಾವಲಲ್ಲಿರುವ ಮಧ್ಯಮ ಪಾಂಡವ ಪುತ್ರ ಮಣಿಪುರದ ಅರಸನು ಬಂಧಿಸುತ್ತಾನೆ. ಅದರ ಹಣೆಯಲ್ಲಿರುವ ಫಲಕವನ್ನು ಓದಿ ರೋಷಾವೇಶನಾಗುತ್ತಾನೆ. ಸಾಮರ್ಥ್ಯವಿದ್ದವರು ಕಟ್ಟಿ ಹಾಕಬೇಕು, ಹಾಗಾದರೆ ನನಗೆ ಸಾಮರ್ಥ್ಯವಿಲ್ಲವೇ? ಆದರೆ ದುಡುಕಿನಿಂದ ತಂದೆ ಮಕ್ಕಳಲ್ಲಿ ಘೋರ ಯುದ್ಧ ಸಂಭವಿಸುತ್ತದೆ. ಆದರೆ ಸುರನದಿ ಗಂಗೆಯ ಶಾಪದಿಂದ ಮಗ ಬಬ್ರುವಾಹನದಿಂದಲೇ ಪಾರ್ಥನ ಹತ್ಯೆಯಾಗುತ್ತದೆ. ಪತಿಯನ್ನು ಕಳೆದುಕೊಂಡ ನಿನ್ನ ಪುತ್ರಿ ಉಲೂಚಿ ದುಃಖದ ಮಡುವಿನಲ್ಲಿ ಮುಳುಗಿ ದೇಹತ್ಯಾಗಕ್ಕೂ ಮುಂದಾಗಿದ್ದಾಳೆ. ಆದ್ದರಿಂದ ನಿನ್ನ ಅಳಿಯ ಅರ್ಜುನನನ್ನು ಬದುಕಿಸಲು ಸಂಜೀವಿನಿ ಮಣಿಯನ್ನು ಪಡೆಯಲು ಬಂದಿದ್ದೇನೆ ಎಂದು ಉಲೂಚಿ ಕಳುಹಿಸಿದ ಕುರುಹುಗಳನ್ನು ಕೊಟ್ಟು ಪುಂಡರೀಕ ತೋರಿಸುತ್ತಿದ್ದಾನೆ.

ಇದೋ ನೋಡು, ನಿನ್ನ ಮಗಳು ನೀಡಿದ ಕುರುಹುಗಳನ್ನು ನಿನ್ನ ಅಳಿಯ ಅರ್ಜುನ ಮಹಾಸಮರ್ಥ ಸಜ್ಜನ ಧರ್ಮದಲ್ಲಿ ನಡೆಯುವವರನ್ನು ಕಾಪಾಡುವವನು. ಇನ್ನೂ ಹೆಚ್ಚಾಗಿ ಆತ ಸಾಕ್ಷಾತ್ ಶ್ರೀಕೃಷ್ಣನ ಭಕ್ತನೂ ಭಾವನೂ ಹೌದು. ಅಷ್ಟೇ ಅಲ್ಲ, ದೇವತೆಗಳೇ ಒಡೆಯನಾದ ವಾಸವನ ಸೂನು, ಬಿಲ್ವಿದ್ಯೆಯಲ್ಲಿ ಆತನನ್ನು ಮೀರಿಸುವವರು ಯಾರೂ ಇಲ್ಲ ಎಂದು ಅವರ ಗುರುಗಳಾದ ದ್ರೋಣಾಚಾರ್ಯರೇ ಪ್ರಶಂಸಿಸಿದ್ದಾರೆ. ಇನ್ನೂ ವಿಶೇಷವೆಂದರೆ, ಯಾವತ್ತೂ ಧರ್ಮವನ್ನೇ ಪ್ರತಿಪಾದಿಸಿಕೊಂಡಿರುವ ಧರ್ಮರಾಜನ ಆದೇಶದಂತೆ ನಡೆಯುವ ಸದ್ಗುಣವುಳ್ಳವನು ಎಂದು ಆತನ ಅಳಿಯನಾದ ಅರ್ಜುನನನ್ನು ತನ್ನ ಮನಸ್ಸಿಗೆ ಮೀರುವಂತೆ ಹೊಗಳುತ್ತಿದ್ದಾನೆ. ಮತ್ತೆ ಏನೋ ವಿಧಿಲಿಖಿತ, ಪ್ರಪಂಚದಲ್ಲಿ ಪರೋಪಕಾರಿಗಳನ್ನು ಉಳಿಸಲು ಪ್ರಯತ್ನಿಸುವುದು ನಮ್ಮ ಕರ್ತವ್ಯ. ಆದ್ದರಿಂದ ದಿವ್ಯ ಮಣಿಯನ್ನು ನೀಡಿ ಸತ್ಕಾರ್ಯಕ್ಕೆ ಸಹಕಾರಿಯಾಗೋ, ಅರ್ಜುನನ್ನು ಉಳಿಸು ಎಂದು ಹೇಳುತ್ತಾನೆ.

ಪುಂಡರೀಕನು ನೀಡಿದ ಮಗಳ ಕುರುಹುಗಳನ್ನು ಕಂಡು ಖಚಿತಪಡಿಸಿಕೊಂಡು ಆದಿಶೇಷ ಹೇಳುತ್ತಿದ್ದಾನೆ, ತನ್ನ ಎಡಬಲದಲ್ಲಿರುವ ತಕ್ಷಕ, ಧೃತರಾಷ್ಟ್ರ ಮುಂತಾದ ಸರ್ಪರಾಜರುದ್ದೇಶಿಸಿ ಮಗಳ ಮಾಂಗಲ್ಯವನ್ನು ಉಳಿಸಲು, ಅಳಿಯ ಅರ್ಜುನನನ್ನು ಬದುಕಿಸಲು ವಿಶೇಷ ಪ್ರಯತ್ನಗಳಿಂದ ಪಡೆದ ದಿವ್ಯಮಣಿಯನ್ನು ಅವರಿಗೆ ನೀಡುತ್ತೇನೆ. ಇದರಿಂದ ಫಲ್ಗುಣನು ಬದುಕಲಿ. ಸಜ್ಜನರ ಸಾವಿನಿಂದ ಸಮಾಜಕ್ಕೆ ತುಂಬಲಾರದ ನಷ್ಟ ಉಂಟಾಗುತ್ತದೆ. ಸಜ್ಜನರನ್ನೆಲ್ಲ ಉಳಿಸುವುದು ನಮ್ಮ ಕರ್ತವ್ಯ. ಪಾರ್ಥನ ಬದುಕು ಸಾರ್ಥಕದಿಂದ ಕೂಡಿದೆ. ಅಷ್ಟೇ ಅಲ್ಲ, ಶ್ರೀಕೃಷ್ಣನ ಪರಮ ಭಕ್ತ, ಪರಮ ಭಾಗವತೋತ್ತಮ ಎಂದು ತನ್ನ ಸಮರ್ಪಕ ನಿರ್ಧಾರವನ್ನು ವ್ಯಕ್ತಪಡಿಸುತ್ತಿದ್ದಾನೆ. ಏಕೆಂದರೆ ದೊರೆ ತಾನೊಬ್ಬನೇ ಅಭಿಪ್ರಾಯವನ್ನು ಪಡಬಾರದು ಎಂಬ ದೃಷ್ಟಿಯಿಂದ.

ಹಿಂತೆಂದ ಫಣಿರಾಜನ ತೀರ್ಮಾನವನ್ನು ಕೇಳಿ ಸರ್ಪಗಳು ತಮ್ಮ ತಮ್ಮಲ್ಲೇ ಗೊಣಗಿಕೊಂಡವು. ಕೆಲವರು ತಪ್ಪೇನಿಲ್ಲ, ನೀಡಬಹುದು ಎಂದರೆ ಕೆಲವರು ಮಣಿಯನ್ನು ನೀಡುವುದು ಬೇಡ ಎಂದರು. ನೇರವಾಗಿ ದೊರೆಯನ್ನು ತಡೆಯಲು ಯಾರೂ ಮುಂದಾಗದಿದ್ದಾಗ ಧೃತರಾಷ್ಟ್ರನೆಂಬ ಕೆಟ್ಟ ಹುಳ ತನ್ನ ವಿರೋಧವನ್ನು ವ್ಯಕ್ತಪಡಿಸಿದ. ಅರೇ ನಾಗೇಂದ್ರ, ಅವಶ್ಯಕತೆ ಇದ್ದಾಗ ಜೀವಿಗಳು ಇನ್ನೊಬ್ಬರನ್ನು ಕಾಡಿ ಬೇಡಿ ಕೇಳುವುದು ಸಹಜ, ಆದರೆ ತಮ್ಮ ಕೆಲಸವಾದ ಮೇಲೆ ಸುರಕ್ಷಿತವಾಗಿ ಹಿಂದಿರುಗಿಸುವುದು ಕೆಲಸ ಮಾಡುವವರು ವಿರಳ. ವಿಶೇಷವಾಗಿ ಮನುಷ್ಯರಷ್ಟು ಕೃತಜ್ಞರು ಬೇರೆ ಯಾರೂ ಇಲ್ಲ. ಮಹಾಸ್ವಾರ್ಥಿಗಳು ತಮ್ಮ ಕೆಲಸವಾದ ಮೇಲೆ ಮುಖ ತಿರುಗಿಸಿ ಹೋಗುತ್ತಾರೆ. ಹಾಗಾಗಿ ಮಣಿಯನ್ನು ನೀಡದಿರು ಎಂದು ಹೇಳುತ್ತಾನೆ.

ಅದಕ್ಕೆ ಪನ್ನಗ ರಾಜ ಕೊಡುವ ಉತ್ತರ ಅತ್ಯಂತ ಮಾರ್ಮಿಕವಾಗಿದೆ. ನಿನ್ನ ಮಾತಿನಂತೆ ಮನೆಯಲ್ಲಿ, ಊರಲ್ಲಿ, ನಾಡಿನಲ್ಲಿ ನಿನ್ನಂತೆ ಒಬ್ಬಿಬ್ಬರು ಕೆಟ್ಟವರು ಇದ್ದಾರೆ. ಅವರಿಗೆ ಉಪಕಾರ ಮಾಡುವ ಮನಸ್ಸು ಇರುವುದಿಲ್ಲ, ಇನ್ನೊಬ್ಬರು ಮಾಡುವುದನ್ನು ಸಹಿಸುವುದೂ ಇಲ್ಲ. ನಮ್ಮಲ್ಲಿ ಇದ್ದ ವಸ್ತುವನ್ನು ಸಂದಿಗ್ಧ ಕಾಲದಲ್ಲಿ ಬಂದು ಸಹಾಯಕ್ಕೆ ಕೇಳಿದಾಗ ನಿರಾಕರಿಸುವುದು ಜೀವಿಗಳ ಲಕ್ಷಣವೇ? ಇದರಿಂದ ನಮ್ಮನ್ನು ಶ್ರೇಷ್ಠರೆನ್ನುತ್ತಾರೆಯೇ? ಪೂರ್ವದಲ್ಲಿ ದೇವತೆಗಳಿಗೆ ಆಯುಧಗಳನ್ನು ಸಿದ್ಧಪಡಿಸಿಕೊಳ್ಳಲು ತನ್ನ ದೇಹವನ್ನೇ ತ್ಯಾಗ ಮಾಡಿದ ದಧೀಚಿ ಮಹರ್ಷಿಗಳು ಎಂದೆಂದಿಗೂ ಪ್ರಾತಸ್ಮರಣೀಯರಲ್ಲವೇ? ಪ್ರಾಣಿಗಾಗಿ ಪ್ರಾಣವನ್ನೇ ಸಮರ್ಪಿಸಲು ಮುಂದಾದ ಶಿಬಿ ಚಕ್ರವರ್ತಿಯಂತಹ ತ್ಯಾಗಿಗಳು ಲೋಕದಲ್ಲಿ ಇದ್ದಾರೆ. ಪರೋಪಕಾರಾರ್ಥಾಯ ಇದಂ ಶರೀರಂ, ಹಾಗಾಗಿ ನಾನು ಮಣಿಯನ್ನು ನೀಡುತ್ತೇನೆ, ಅದು ನಮಗೆ ಮತ್ತೆ ದೊರೆಯುತ್ತದೆ ಎಂದು ಖಚಿತವಾಗಿ ಹೇಳಿದ. ಇದನ್ನು ಮಾನವರೆಲ್ಲರೂ ಮನನ ಮಾಡಿಕೊಳ್ಳಬೇಕು.

0: ಯಶಸ್ಸಿನ ಮುಂದೆ ಲಕ್ಷ್ಮೀಶ ಕವಿ ಲೌಕಿಕ ಪ್ರಪಂಚದಲ್ಲಿ ನಾವು ಸಾಧಕ ಬಾಧಕಗಳ ಬಗ್ಗೆ ಮಾತನಾಡುವಂತೆ ಚರ್ಚೆಯನ್ನು ಪ್ರಾರಂಭಿಸುತ್ತಿದ್ದಾನೆ. ಮಣಿಯನ್ನು ಕೊಡುವುದಾಗಿ ಹೇಳಿದಾಗ ಧೃತರಾಷ್ಟ್ರ ಸರ್ಪ ಮತ್ತೆ ವಿರೋಧವನ್ನು ವ್ಯಕ್ತಪಡಿಸುತ್ತಾನೆ. ಮಣಿಯನ್ನು ಕೊಡದಂತೆ ತಡೆಯುವ ಎಲ್ಲ ಸಾಹಸಗಳನ್ನು ಮಾಡುತ್ತಾ ತಾರ್ಕಿಕವಾಗಿ, ನಾಗರಾಜ, ಮಾನವರ ಮನಸ್ಸು ಒಂದೇ ರೀತಿ ಇರುವುದಿಲ್ಲ. ಪಾತಾಳದಲ್ಲಿ ವಾಸಿಸುವ ನಾವು ಎಷ್ಟೇ ಐಶ್ವರ್ಯವಿದ್ದರೂ ಎಂತಹ ಅಪಾಯದಿಂದ ಬದುಕುತ್ತಿದ್ದೇವೆ ಎಂಬ ಅರಿವು ನಿನಗಿದೆ. ಮತಂಗ ಋಷಿಯ ಶಾಪ ಬೇರೆ, ದಿವ್ಯ ಮಣಿ ನಮ್ಮಿಂದ ದೂರವಾಗಿದೆ ಎಂದು ತಿಳಿದರೆ ಗರುಡನಿಂದ ಅಪಾಯವಾದರೆ, ಮತ್ತೆ ಪಾಂಡುಪುತ್ರ ಇಂದೇನೋ ಮಣಿಯ ಚಿಕಿತ್ಸೆಯಿಂದ ಬದುಕೆ ಬಂದನೆಂದು ಭಾವಿಸೋಣ, ಮತ್ತೆ ಆತನಿಗೆ ಮರಣ ಬರದಿರುತ್ತದೆಯೇ? ಸಾಹು ನಿಶ್ಚಿತವಲ್ಲವೇ ಎಂಬ ಇತರರು ಧ್ವನಿಗೂಡಿಸುವಂತೆ ಜನಹಿತದ ಯೋಜನೆಯನ್ನು ಅಡ್ಡಿಪಡಿಸುವಂತೆ ತಡೆದ.
1: ಕಷ್ಟದಿಂದಾವು ಮಣಿಯಂ ಕುಡದೆ ಮಣಿಯಂ

0: ಇಷ್ಟು ಹೇಳುತ್ತಿರುವಾಗ ನಾಗರಾಜ ಇನ್ನೂ ಒಂದೆರಡು ಮಾತುಗಳನ್ನು ಆಡುತ್ತಾನೆ. ನೋಡಿ, ನಾವು ಕಷ್ಟದಿಂದ ಪಡೆದ ಮಣಿಯನ್ನು ಮಧ್ಯಮ ಪಾಂಡವನಿಗೆ ನೀಡದಿದ್ದರೆ ಅವರಿಗೇನೂ ನಷ್ಟವಿಲ್ಲ. ಏಕೆಂದರೆ ಮಮ ಪ್ರಾಣಾಹಿ ಪಾಂಡವ ಎಂದು ಹಂತ ಹಂತದಲ್ಲಿಯೂ ಹರಿಯು ಕೌಂತೆಯನನ್ನು ಕಾಪಾಡಿದ್ದಾನೆ. ಇಂತಹ ಸಂದರ್ಭದಲ್ಲಿ ಹನುಮಧ್ವಜನನ್ನು ಪಾರ್ಥ ಸಾರಥಿಯು ರಕ್ಷಿಸದೇ ಇರುವನೇ? ಆದ್ದರಿಂದ ನಾವು ಮಣಿಯನ್ನು ನೀಡಿ ನಮ್ಮ ಔದಾರ್ಯವನ್ನು ವ್ಯಕ್ತಪಡಿಸುವುದು ಒಳಿತಲ್ಲವೇ ಎಂಬ ವ್ಯಾವಹಾರಿಕ ವಾದವನ್ನು ಲಕ್ಷ್ಮೀಶ ಇಲ್ಲಿ ಸಂಗ್ರಹಿಸಿ ನೀಡಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: अभी आप सुन रहे थे कार्यक्रम शिक्षक कुछ नए आयाम। आशा है श्रोताओं आपको हमारा ये कार्यक्रम जरूर पसंद आया होगा। तो अब इसी के साथ हमारा आज का उमंग कार्यक्रम यहीं पर समाप्त होता है। तो अब अजीत को
1: और उमंग कार्यक्रम की तकनीकी टीम यानी कुसुमलता,
0: जगबंधु,
1: चेतना और मंजू कुमारी जी के साथ विमलेश को आज्ञा दीजिए।
0: नमस्कार।
2: उमंग उमंग उमंग उमंग।
3: ಇನ್ನು ಮುಂದೆ ಕೇಳಿ ನ್ಯಾಯವಾಣಿ
4: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ
5: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
6: ನಮಸ್ಕಾರ ಸರ್.
5: ಈಗ ಜೊಮ್ಯಾಟೊ ಸ್ವಿಗ್ಗಿ ಇಲ್ಲೆಲ್ಲ ಕೆಲವೊಬ್ಬರು ಕೆಲಸ ಮಾಡ್ತಿರ್ತಾರೆ, ಅವರು ಡೆಲಿವರಿ ಮಾಡೋಕ್ಕೆಲ್ಲ ಹೋಗ್ತಿರ್ತಾರೆ, ಅಲ್ಲಿ ಗ್ರಾಹಕರು ಮತ್ತು ಅವ್ರ ನಡುವೆ ಒಂದು ಸಂಬಂಧ ಇರುತ್ತೆ, ಅದೇ ರೀತಿ ರೆಸ್ಟೋರೆಂಟ್ಗಳ ಜೊತೆಗೂ ಕೂಡ ಒಂದು ನಿರಂತರವಾದಂತಹ ಸಂಪರ್ಕ ಇರುತ್ತೆ, ಅವರಿಲ್ದೇನೆ ಒಬ್ರಿಗೊಬ್ರು ನಡೆಯಲ್ಲ. ಅಲ್ಲಿ ಏನಾದರೂ ಸಿಬ್ಬಂದಿಯಿಂದ ಅವಮಾನ ಅಥವಾ ಬೆದರಿಕೆ, ಹೊಡೆದಾಟ ಅಥವಾ ಈ ಲೈಂಗಿಕ ಕಿರುಕುಳಗಳು ಏನಾದರೂ ಆದರೆ ಯಾವ ರೀತಿಯಲ್ಲಿ ಅವರು ಮುಂದುವರಿಬೇಕಾಗತ್ತೆ? ಅದು ಹಾಗೆ ಡೆಲಿವರಿ ಬಾಯ್ಗಳಿಗೂ ಆಗ್ಬೋದು ಅಥವಾ ಡೆಲಿವರಿ ಬಾಯ್ಗಳಿಂದ ಗ್ರಾಹಕರಿಗೂ ಕೂಡ ಆಗ್ಬೋದು. ಏನು ಮಾಡಬೇಕು ಅಲ್ಲಿ, ಅದಕ್ಕೆ ಏನು ಪರಿಹಾರಗಳಿವೆ ಅಂತ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ಇದ್ರ ಬಗ್ಗೆ ತಿಳಿಸಿ ಮೇಡಮ್.
6: ಸರ್, ಡೆಲಿವರಿ ಪಾರ್ಟ್ನರ್ಗಳಿಗೆ ನಾವು ಗಿಗ್ ವರ್ಕರ್ಸ್ ಅಂತಾನು ಕರಿತೀವಿ. ಅವರಿಗೆ ಸಂಪೂರ್ಣವಾದ ಕಾನೂನಿನ ರಕ್ಷಣೆ ಇದೆ ಸರ್. ಕೆಲಸ ಮಾಡುವ ಸಮಯದಲ್ಲಿ ಅಲ್ಲಿ ಏನಾದರೂ ಕಿರುಕುಳ ಅಥವಾ ಹಲ್ಲೆ ನಡೆದ್ರೆ ಅಲ್ಲಿ ಅವರಿಗೆ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಬಹುದು ಸರ್. ಅವರು ಪೊಲೀಸರಿಗೆ ದೂರು ನೀಡುವ ಹಕ್ಕಿದೆ ಸರ್. ಲಿಂಗ ಜಾತಿ ಆಧಾರದ ಮೇಲೆ ತಾರತಮ್ಯ ಮಾಡಿದ್ರೆ, ಲೈಂಗಿಕ ಕಿರುಕುಳ ಆಗಿದ್ರೆ ಅಲ್ಲಿ ಹತ್ತಿರದ ಪೊಲೀಸ್ ಸ್ಟೇಷನ್ ಯಾವ್ದಿರತ್ತೋ ಅಲ್ಲಿ ಹೋಗಿ ಅವರು FIR ಅನ್ನ ರಿಜಿಸ್ಟರ್ ಮಾಡಬಹುದು.
5: ಈಗ ಸಾಮಾನ್ಯವಾಗಿ ನಾವು ಎಷ್ಟೋ ಕಡೆ ಮೊದಲು ಪುರುಷರು ಗಿಗ್ ವರ್ಕರ್ ಗಳು ಸಿಗ್ತಿದ್ರು, ಇವತ್ತು ಮಹಿಳಾ ಡೆಲಿವರಿ ಪಾರ್ಟ್ನರ್ಸ್ ಗಳು ಕೂಡ ಇದ್ದಾರೆ. ಅವರಿಗೆ ಎದುರಾಗುವಂತಹ ಸಮಸ್ಯೆಗಳ ಕಡೆನೂ ನಾವು ನೋಡಬೇಕಾಗತ್ತೆ. ಯಾವ ರೀತಿ ಅವರು ಅಲ್ಲಿಂದ ಪಾರಾಗಬೇಕು, ಅವರಿಗೆ ಏನೇನು ಹಕ್ಕುಗಳಿವೆ ಅಂತ ಅನ್ನೋದನ್ನ ನಾವು ಅವರು ತಿಳ್ಕೊಳ್ಬೇಕಾಗತ್ತೆ.
6: ಅವರ ಮೇಲೆ ಲೈಂಗಿಕ ಕಿರುಕುಳ ಆದ್ರೆ, ಯಾರಾದರೂ ಅಸಭ್ಯವಾಗಿ ವರ್ತಿಸಿದ್ರೆ, ಮಾತನಾಡಿದ್ರೆ, ಅವರು 1091 ಇದು ಮಹಿಳಾ ಸಹಾಯವಾಣಿ ಸರ್, ಇಲ್ಲಿ ಅವರು ದೂರನ್ನ ದಾಖಲಿಸಬಹುದು ಅಥವಾ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರು ದೂರನ್ನ ದಾಖಲಿಸಬಹುದು. ಅಥವಾ ಅವರೇನು ಕಂಪನಿ ಇರ್ತಾರೆ ಆ ಕಂಪನಿಯಲ್ಲಿ ಪಾಶ್ ಆಕ್ಟ್ ಅಡಿಯಲ್ಲಿ ಕೂಡ ಅವರು ರಕ್ಷಣೆಯನ್ನು ಕೇಳಬಹುದು ಸರ್. ಬಹಿರಂಗಗೊಳಿಸದೇನೆ ನಾವು ಕಂಪ್ಲೇಂಟ್ ಅನ್ನ ಇತ್ಯರ್ಥಗೊಳಿಸ್ತೀವಿ ಸರ್.
5: ಒಟ್ಟಾರೆ ಈ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಸುರಕ್ಷತೆ ಅಂತ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಮತ್ತೆ ಒಂದಿಷ್ಟು ಸಪೋರ್ಟ್ ಬೇಕಾಗತ್ತೆ. ಯಾಕಂದ್ರೆ ಅವರು ಕಷ್ಟಪಟ್ಟು ದುಡಿದಿರ್ತಾರೆ, ನಿರಂತರವಾದ ಓಡಾಟದಲ್ಲಿರ್ತಾರೆ, ಹಗಲು ರಾತ್ರಿ ಅಂದೇ ಕೆಲಸ ಮಾಡ್ತಿರ್ತಾರೆ.
6: ಖಂಡಿತ ಸರ್. ಈ ಸ್ವಿಗ್ಗಿ ಜೊಮ್ಯಾಟೊ ಕಂಪನಿ ಏನಿದೆಯಲ್ಲ, ಅವರಿಗೆ ಆದಂತ ಆಪ್ಗಳಿವೆ ಸರ್. ಆ ಆಪ್ ಮೂಲಕನೂ ಅವರಿಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಸರ್. ಸೇಫ್ಟಿ ಸಪೋರ್ಟ್ ಅಂತ ಅವರಿಗೆ ಅಲ್ಲಿ ಆಪ್ಷನ್ ಇದೆ ಸರ್. ಆ ಆಪ್ಷನ್ ನಲ್ಲೂ ಕೂಡ ಅವರು ಹೋಗಿ ದೂರು ದಾಖಲಿಸಬಹುದು. ಸ್ಪೆಷಲಿ ಯಾರಾದರೂ ಗ್ರಾಹಕರು ಈ ತರ ವರ್ತನೆ ಮಾಡಿದ್ರೆ ಆ ಗ್ರಾಹಕರ ವಿರುದ್ಧ ಕೂಡ ಅವರು ಕ್ರಮವನ್ನ ಕೈಗೊಳ್ಳಬಹುದು. ಆ ಗ್ರಾಹಕರ ಖಾತೆಯನ್ನ ಬ್ಲಾಕ್ ಮಾಡಬಹುದು ಅಥವಾ ಅಲ್ಲಿ ತುರ್ತು ಸಹಾಯವನ್ನ ಕೂಡ ಅವರು ಕೇಳಬಹುದು ಸರ್.
5: ಗಿಗ್ ವರ್ಕರ್ ಗಳ ಹಕ್ಕುಗಳು ಯಾವ ರೀತಿ ಇವೆ
6: ಸರ್? ಈಗ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅಂತ ಹೇಳ್ತೀವಿ ನಾವು, ಸ್ಪೆಷಲ್ ಆಗಿ 2020 ಗಿಗ್ ವರ್ಕರ್ಗೆ ಅಂತಾನೆ ಮಾಡಿರೋಂತ ಒಂದು ಕೋಡ್ ಸರ್. ವಿಮೆ ಕೊಡ್ತೀವಿ, ಇನ್ಶೂರೆನ್ಸ್ ಅನ್ನ ಕೊಡ್ತೀವಿ.
5: ಈಗ ನಿರಂತರವಾಗಿ ಓಡಾಟದಲ್ಲಿ ಇರ್ತಾರೆ, ಎಲ್ಲೋ ಒಂದ್ ಕಡೆ ಬೀಳಬಹುದು, ಎಲ್ಲೋ ಒಂದ್ ಕಡೆ ಯಾವ್ದೋ ಪೆಟ್ಟಾಗಬಹುದು, ಅದಕ್ಕೆ ರಕ್ಷಣೆ ಇರುತ್ತಾ ಅವರಿಗೆ?
6: ಇರುತ್ತೆ ಸರ್. ಅವರಿಗೆ ಗ್ರೂಪ್ ಇನ್ಶೂರೆನ್ಸ್ ಅಂತ ಕಂಪನಿಯವರು ಕೊಡ್ತಾರೆ ಸರ್. ಹಲ್ಲೆ ಮಾಡಿದ್ರೆ, ಹಲ್ಲೆಯಿಂದ ಗಾಯಗೊಂಡ್ರೆ, ಆ ರೀತಿ ಏನಾದ್ರೂ ಅಪಘಾತ ಅಂತ ಆದ್ರೆ ಕಂಪನಿಯವರಿಗೆ ಇನ್ಶೂರೆನ್ಸ್ ಪಾಲಿಸಿ ಇರುತ್ತೆ ಸರ್.
5: ಗ್ರಾಹಕರಿಗೂ ತೊಂದರೆ ಆಗಿರಬಹುದು, ಅವರಿಗೂ ಕೂಡ ತೊಂದರೆ ಆಗಿರಬಹುದು. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ಪ್ರತಿಮಾ ಜೋಶಿ ಅವರೇ. ನಮ್ಮ ಎಲ್ಲಾ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
6: ನಮಸ್ಕಾರ ಸರ್.
4: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
7: ಕ್ಯಾಚ್ ದ ರೈನ್, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
8: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं। रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
9: पीएम जय अब गरीबों की जय बन गई है।

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಆಕಾಶವಾಣಿ ಎಫ್ಎಂ ರೈನ್ಬೋ. ನನ್ನ ಎಲ್ಲ ಎಫ್ಎಂ ರೈನ್ಬೋ ಸ್ನೇಹಿತರಿಗೆ ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಜಗತ್ತು ಬೆಳಿಗ್ಗೆ ಏಳುವ ವೇಳೆ ಬದಲಾಗುತ್ತೆ. ಸಂಜೆ ಆಗುವಷ್ಟರಲ್ಲಿ ಮತ್ತೊಂದು ಹೊಸ ಸುದ್ದಿ, ಹೊಸ ಘಟನೆ. ತಂತ್ರಜ್ಞಾನ, ರಾಜಕೀಯ, ಸಿನಿಮಾ, ವ್ಯಾಪಾರ, ಪ್ರತಿ ಕ್ಷಣವೂ ಮಾಹಿತಿಯ ಸಾಗರ. ಹಾಗಾದರೆ ಓನ್ಲಿ ಅರ್ಧ ಗಂಟೆ ಇರುವ ಈ ಹೊಂಬಿಸಿಲು ಕಾರ್ಯಕ್ರಮದ ಕ್ವಿಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹಾಗಾದ್ರೆ ಫ್ರೆಂಡ್ಸ್, ರೆಡಿ ಇದ್ದೀರಾ ಅಲ್ಲ? ಸೊ ನನ್ನ ಮೊದಲನೇ ಪ್ರಶ್ನೆ ಇದಾಗಿರುತ್ತೆ. ಫಿಫಾ ವಿಶ್ವಕಪ್ 2026 ಫ್ರಾನ್ಸ್ ತಂಡವನ್ನು 2-0 ಅಂತರದಿಂದ ಸೋಲಿಸಿ ಫೈನಲ್ಸ್ಗೆ ಪ್ರವೇಶಿಸಿದ ತಂಡ ಯಾವುದು? ಮತ್ತೊಮ್ಮೆ ನನ್ನ ಪ್ರಶ್ನೆ. ಫಿಫಾ ವಿಶ್ವಕಪ್ 2026 ಫ್ರಾನ್ಸ್ ತಂಡವನ್ನು 2-0 ಅಂತರದಿಂದ ಸೋಲಿಸಿ ಫೈನಲ್ಸ್ಗೆ ಪ್ರವೇಶಿಸಿದ ತಂಡ ಯಾವುದು ಅಂತ ನಮ್ಮ ವಾಟ್ಸಪ್ ಸಂಖ್ಯೆ 9408090101 ಕಳಿಸ್ಕೊಡಿ ಅಂತ ಹೇಳ್ತಾ ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಕೇಳಿಕೊತ್ತಿದೆಯೇ ನಿನ್ನ ಕಣ್ಣೋಟ ನಮ್ಮ ಪ್ರಶ್ನೆಯಾಗಿತ್ತು. ಫಿಫಾ ವಿಶ್ವಕಪ್ 2026 ಫ್ರಾನ್ಸ್ ತಂಡವನ್ನು 2-0 ಅಂತರದಿಂದ ಸೋಲಿಸಿ ಫೈನಲ್ಸ್ಗೆ ಪ್ರವೇಶಿಸಿದ ತಂಡ ಯಾವುದು ಅಂತ ಬಹಳಷ್ಟು ಜನ ಉತ್ತರ ಕಳಿಸಿದ್ದೀರಾ. ಸರಿಯಾದ ಉತ್ತರನೇ ಕಳಿಸಿದ್ದೀರಾ. ಹೌದು, ಸರಿಯಾದ ಉತ್ತರ ಸ್ಪೇನ್. ಸೊ ನಾನು ಯಾರ್ಯಾರು ಫಸ್ಟ್ ಉತ್ತರ ಕೊಟ್ಕೊಂಬಂದ್ರು ಅವ್ರ ಹೆಸರನ್ನ ಓದ್ಕೊಂಡು ಹೋಗ್ತೀನಿ. ಸೊ ಎನ್ ಆರ್ ಪ್ರಸಾದ್ ರಾಜಚಿನ್ನಗರದ್ರಿಂದ, ಆಮೇಲೆ ನೇತ್ರಕಂದ್ ಕೆಂಗೇರಿ, ಓಕೆ, ಬಿಂದು ಪ್ರಕಾಶ್, ಹೆಚ್ ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರು, ರಾಧಾಕೃಷ್ಣ ಚಲ್ಲಹಳ್ಳಿ, ಸುಮಿತ್ರಾ ಸಂಡೂರು, ಸಿಎನ್ ಲಕ್ಷ್ಮಣ್ ಮಲ್ಲೇಶ್ವರಂದಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರ ಬೆಂಗಳೂರಿನಿಂದ ಅಶೋಕ್ ಅವರು ಕಳಿಸಿದ್ದಾರೆ. ಹಾಗೆ ಪುಷ್ಪಾ ಶಾನ್ಭೋಗ್, ಚಂದ್ರಕಾಂತ್ ಹವಲ್ದಾರ್ ಅವರು ಕಳಿಸಿದ್ದಾರೆ, ವಾಣಿಶ್ರೀ ಅವರು ಧಾರವಾಡದಿಂದ, ಲಕ್ಷ್ಮೀಕಾಂತ್ ನವಲೆ ರಟ್ಟೆಹಳ್ಳಿ, ಗೀತಾ ಜೋಶಿ ಅವರು ಕಲಬುರಗಿಯಿಂದ, ರವೀಂದ್ರ ಇಂಜರಿಗೆಯಿಂದ, ಚನ್ನಬಸಪ್ಪ ಕರಮಡಿ ಅವರು ಹುಬ್ಬಳ್ಳಿಯಿಂದ, ಎಸ್ಎಂ ಶೋಭಾ ಹಾಸನದಿಂದ, ಬಿಎಂ ವಿಶ್ವನಾಥ್ ಅವರು ಕಳಿಸಿದ್ದಾರೆ, ಪ್ರಹ್ಲಾದ್ ಮಂಚಲಾ ಊರು ರಾಯಚೂರಿನಿಂದ, ಸುಭಾನ್ ಕೋರಿ ಅವರು ಕಳಿಸಿದ್ದಾರೆ, ದಿಲೀಪ್ ಕಲ್ಯಾಣ್ಕರ್ ಅವರು ಕಳಿಸಿದ್ದಾರೆ, ಹಾಗೆ ಎ ಹರಿಹರನ್ ವಿಜ್ಞಾನ ನಗರದಿಂದ ಕಳಿಸಿದ್ದಾರೆ, ಬಾಬಾ ಕಲ್ಯಾಣ್ ಅವರು ಕಳಿಸಿದ್ದಾರೆ. ಬಹಳಷ್ಟು ಜನ ನಿಮ್ಮ ಮೆಸೇಜ್ಗಳನ್ನ ಕಳಿಸಿದ್ದೀರಾ, ಸರಿಯಾದ ಉತ್ತರ ಕಳಿಸಿದ್ದೀರಾ, ಸರಿಯಾದ ಉತ್ತರ ಕೊಟ್ಟಂತ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಹಾಗೂ ಒಂದು ದೊಡ್ಡ ಚಪ್ಪಾಳೆ. ಕರೆಕ್ಟ್, ಸ್ಪೇನ್ ತಂಡದ ಆಕ್ಚುಲಿ ಮೈಕೆಲ್ ಒಯಾರ್ಜುಬುಲ್ ಮತ್ತು ಪೆಡ್ರೊ ಪೋರೋ ಅವರ ಗೋಲುಗಳ ನೆರವಿನಿಂದ ಫ್ರಾನ್ಸ್ ವಿರುದ್ಧ 2-0 ಅಂತರದ ಗೆಲುವು ಸಾಧಿಸಿ ಫೈನಲ್ಸ್ಗೆ ಲಗ್ಗೆ ಇಟ್ಟಿದೆ. ಈಗ ಸ್ಪೇನ್ ತಂಡವು ಭಾನುವಾರ ಜುಲೈ 19 ನಡೆಯಲಿರುವ ಫಿಫಾ ವಿಶ್ವಕಪ್ 2026 ಫೈನಲ್ಸ್ನಲ್ಲಿ, ಅಂದರೆ ಇಂಗ್ಲೆಂಡ್ ಅರ್ಜೆಂಟೀನಾ ನಡುವಿನ 2ನೇ ಸೆಮಿಫೈನಲ್ ಪಂದ್ಯದ ವಿಜೇತ ತಂಡವನ್ನು ಎದುರಿಸಲಿದೆ. ಅಮೆರಿಕದ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಸ್ಟೇಡಿಯಂನಲ್ಲಿ ಇದು ನಡೆಯಲಿದೆ. ಸೊ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಗಳು.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ನನ್ನ 2ನೇ ಪ್ರಶ್ನೆ ಇದಾಗಿದೆ, ಭಾರತದ ಮೊದಲ ಆಸ್ಕರ್ ಪ್ರಶಸ್ತಿ ಗೆದ್ದ ಸಿನಿಮಾ ಯಾವುದು? ಮತ್ತೊಮ್ಮೆ, ಭಾರತದ ಮೊದಲ ಆಸ್ಕರ್ ಪ್ರಶಸ್ತಿ ಗೆದ್ದ ಸಿನಿಮಾ ಯಾವುದು ಮತ್ತು ಯಾವ ವರ್ಷದಲ್ಲಿ ಗೆದ್ದು ಅಂತ ಕೂಡ ನೀವು ನಮಗೆ ಮೆಸೇಜ್ ಕಳಿಸಬಹುದು. ಸದ್ಯ ಕಳಿಸಬೇಕಾಗಿರುವಂತಹ ನಂಬರ್ 9480901013, 9408901013. ಹೌದು, ಭಾರತದ ಮೊದಲ ಆಸ್ಕರ್ ಪ್ರಶಸ್ತಿ ಗೆದ್ದ ಸಿನಿಮಾ ಯಾವುದು? ಖಂಡಿತವಾಗ್ಲೂ ಸಂದೇಶ ಕಳಿಸಿ. ಅಲ್ಲಿ ತನಕ ಒಂದು ಹಾಡಿನ ಕಾಲಾವಕಾಶ ನಿಮ್ಮೆಲ್ಲರಿಗೂ ಇರುತ್ತೆ.

ಸೂಪರ್ ಹಿಟ್ ಹಾಡು ಕೇಳ್ಕೊಂಡ್ ಬಂದ್ಮೇಲೆ ನಿಮ್ಮ ಸರಿ ಉತ್ತರಗಳನ್ನು ನೋಡುವಂತಹ ಸಮಯ ನನ್ನ ಪ್ರಶ್ನೆಯಾಗಿತ್ತು. ಭಾರತದ ಮೊದಲ ಆಸ್ಕರ್ ಪ್ರಶಸ್ತಿ ಗೆದ್ದ ಸಿನಿಮಾ ಯಾವುದು ಅಂತ ಬಹಳಷ್ಟು ಜನ ಸರಿಯಾದ ಸಂದೇಶವನ್ನೇ ಕಳಿಸಿದ್ದೀರಾ, ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಾ. ಅದು ಲಾಸ್ಟ್ ಪ್ರಶ್ನೆ ಓದಿದ್ದಂತಹ ಉತ್ತರಗಳು ಓದಿದ್ದಂತಹ ಹೆಸರನ್ನು ನಾನು ಈ ಸಲ ರಿಪೀಟ್ ಮಾಡೋದಕ್ಕೆ ಟ್ರೈ ಮಾಡಲ್ಲ. ಸೊ ರಿಪೀಟ್ ಆಗದೇ ಇರಂಗೆ ನೋಡ್ಕೊಳ್ಳುವಂತಹ ಕಾರ್ಯಕ್ರಮ ನಮ್ಮದು. ಓಕೆ, ಸೊ 1982 ತೆರೆ ಕಂಡಂತಹ ಗಾಂಧಿ ಸಿನಿಮಾ. ಹೌದು, ಸಂದೇಶ ಕಳಿಸಿ ಸರಿಯಾದ ಉತ್ತರ ಕಳಿಸಿರುವ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಮತ್ತು ಚಪ್ಪಾಳೆ FM ರೈನ್ಬೋ ಕನ್ನಡ.

ಉತ್ತರ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ಉತ್ತರ ಕೊಟ್ಟಿದ್ದಾರೆ? ಚಂದ್ರಪ್ಪ ಉತ್ತರಹಳ್ಳಿಯಿಂದ, ದೇವಿ ಸಿಂಗ್, ಸರೋಜ್ ಸಿಂಗ್, ನಾಗಪತಿ ವಿ ಹೆಗ್ಡೆ, ಬಿಬಿ ಭೂಮಿಕಾ ಬಸವರಾಜು ಕೆಂಗೇರಿ, ಸಿದ್ದಲಿಂಗಮೂರ್ತಿ ಸಿರಿಗೆರೆ, ಶ್ರುತಿ ವಿಎಂ ಚಿಕ್ಕಮಗಳೂರು, ತಿರುಕನ ಬಳಗ ಮಲ್ಲಾಡಿಹಳ್ಳಿ, ಹರೀಶ್ ಮಲ್ಲೇಶ್ವರದಿಂದ, ರೇಣುಕಾ ಜೀವನ್ ಭೀಮಾ ನಗರದಿಂದ, ಸುಧಾ ಬೂದಿಹಾಳ್, ಪೂರ್ಣಿಮಾ ಬೆಂಗಳೂರಿನಿಂದ, ಬಿಎಂ ವಿಶ್ವನಾಥ್ ರಾಮಸಾಗರ್ ಬಳ್ಳಾರಿಯಿಂದ, ಉಷಾ ಬಿ ಪ್ರಕಾಶ್ ಮೈಸೂರಿನಿಂದ, ಜೈರಾಮ್ ಟೈಲರ್ ಸಾಗರದಿಂದ, ಹಾಗೆ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ಸಂದೇಶ ಕಳಿಸ್ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಮತ್ತೆ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗುವ ಸಮಯ.

ಇಂದು ಪುರಿಯಲ್ಲಿ ನಡೆಯುತ್ತಿರುವ ಶ್ರೀ ಜಗನ್ನಾಥ ರಥಯಾತ್ರೆಯಲ್ಲಿ ಶ್ರೀ ಜಗನ್ನಾಥನನ್ನು ಹೊತ್ತೊಯ್ಯುತ್ತಿರುವ ರಥದ ಹೆಸರೇನು ಅಂತ, ಮತ್ತೊಮ್ಮೆ ಶ್ರೀ ಜಗನ್ನಾಥನ ರಥದ ಹೆಸರೇನು ಅಂತ ನೀವು ನಮಗೆ ಬರೆದು ಕಳಿಸ್ಬೇಕು ವಾಟ್ಸಪ್ ಮೂಲಕ 9480901013. ಇಂದು ಪುರಿಯಲ್ಲಿ ನಡೆಯುತ್ತಿರುವ ಶ್ರೀ ಜಗನ್ನಾಥ ರಥಯಾತ್ರೆಯಲ್ಲಿ ಶ್ರೀ ಜಗನ್ನಾಥ ದೇವರನ್ನು ಹೊತ್ತೊಯ್ಯುತ್ತಿರುವ ರಥದ ಹೆಸರೇನು ಅಂತ ಬರೆದು ಕಳಿಸಿ 9480901013.

ಹೋಮ್ ದಿಸಿಲು ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ವಿ. ನನ್ನ ಪ್ರಶ್ನೆಯಾಗಿತ್ತು, ಇಂದು ಶ್ರೀ ಜಗನ್ನಾಥನ ರಥಯಾತ್ರೆಯಲ್ಲಿ ಶ್ರೀ ಜಗನ್ನಾಥನ ರಥದ ಹೆಸರೇನು ಅಂತ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಸೊ ಸಂದೇಶ ಕಳಿಸಿರೋರು ಯಾರ್ಯಾರು ಮತ್ತೆ ಏನು ಉತ್ತರ ಅಂತ ನೋಡೋದಾದ್ರೆ, ನಂದಿ ಘೋಷ. ಹೌದು, ಸರಿಯಾದ ಉತ್ತರ ಕಳಿಸಿರುವಂತವರು ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಹಾಗೂ ನಂಬರ್ ಎಂಡಿಂಗ್ ವಿತ್ 53548 ಮತ್ತೆ ಮಹೇಂದ್ರ ಬಣಕರ್ ದಾವಣಗೆರೆಯಿಂದ, ಪೂಜಾ ಅವರು ದಾವಣಗೆರೆಯಿಂದ, ವತ್ಸಲಮೂರ್ತಿ ವಿಜಯಪುರದಿಂದ, ಈರಣ್ಣ ಬೆಂಗಾಲಿ ಅವರು ವೇದಶೆಟ್ಟಿ ಕಾಳವಾರದಿಂದ,

ಅರ್ಜುನ್ ಸಾಗರ್ ಅವರು, ಗೀತಾಮೂರ್ತಿ ಶೃಂಗೇರಿಯಿಂದ ಅನಿಲ್ ಭೀಷ್ಟಣ್ಣನವರ್, ಶಮನೇವಾಡಿಯಿಂದ ರಾಜ್ಕುಮಾರ್ ಅವರು KHB ಕಾಲೋನಿಯಿಂದ, ಹಾಗೆ ಡಿ ಸಮರ್ಥ್ ಹಾಸನದಿಂದ, ಹಾಗೆ ಧಾರವಾಡದಿಂದ ರೇಖಾ, ಹಾಗೂ ಇವರು ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರ ಬೆಂಗಳೂರಿನಿಂದ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಯುವರ್ ಆನ್ಸರ್ಸ್ ಅಂತ ಹೇಳ್ತಾ, ನಿಮ್ಮ ಈ ಉತ್ತರಗಳಿದೆಯಲ್ಲ, ಇದೇ ನಮ್ಮ ಈ ಕಾರ್ಯಕ್ರಮದ ಸ್ಫೂರ್ತಿ ಮತ್ತು ಬೆನ್ನೆಲುಬು. ನಿಮ್ಮ ಉತ್ತರಗಳಿಗೆ ನಾವು ಸದಾ ಋಣಿ ಅಂತ ಹೇಳ್ತಾ ಇದ್ದೀನಿ. ಸೊ ಉತ್ತರ ಕೊಟ್ಟಂತಹ ಎಲ್ಲರಿಗೂ FM ರೇನ್ಬೋ ಕನ್ನಡ ಕಾಮನ ಬಿಲ್ಲಿನಿಂದ ಪರವಾಗಿ ಅಪೂರ್ವ ಅನಂತ ಧನ್ಯವಾದಗಳು. ಸೊ ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಕ್ವಿಜ್ ಶೋ. ನಿಮಗೂ ಕೂಡ ಈ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು, ಜ್ಞಾನ ಸಾಗರದಲ್ಲಿ ಇನ್ನೊಂದು ಸ್ವಲ್ಪ ಮುಳುಗಿ ಎದ್ದಿದ್ದೀರಾ ಅಂತ ಅನ್ಕೋತೀವಿ. ಬೆಳಗ್ಗೆಯಿಂದ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ RJ ಶಾಂತಲಾಜೆ. ಮತ್ತೊಮ್ಮೆ ಇನ್ನೊಂದಿನ ಭೇಟಿಯಾಗ್ತೀನಿ, ಅಲ್ಲಿವರೆಗೂ ದಿಸ್ ಇಸ್ ಶಾಂತಲಾಜೆ ಸೈನಿಂಗ್ ಆಫ್. ಬೈ ಬೈ.

0: पीएम जय अब गरीबों की जय बन गई है।
1: ಇದುವರೆಗೆ ಎಫ್ಎಂ ರೇನ್ಬೋದ ಕಾರ್ಯಕ್ರಮಗಳನ್ನು ಬೆಂಗಳೂರು ಕೇಂದ್ರದಿಂದ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ವಿಜಯಶ್ರೀ ಮಾಡುವ ಶುಭ ಸಂಜೆಯ ನಮಸ್ಕಾರಗಳು. ಈಗ ಸಮಯ 5 ಗಂಟೆ. ಕೇಳೋಣ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಲವ್ ಮಾಕ್ಟೇಲ್ 2 ಚಿತ್ರದ ಗೀತೆ ಹಾಡಿರುವವರು ರಮ್ಯಾ ಭಟ್ ಹಾಗೂ ಅಭಯಂಕರ್. ಸಾಹಿತ್ಯ ರಾಘವೇಂದ್ರ ಕಾಮತ್ ಹಾಗೂ ಸಂಗೀತ ನಿರ್ದೇಶನ ನಕುಲ್ ಅಭಯಂಕರ್.

0: ಇದುವರೆಗೆ ಕಿರಿಕ್ ಪಾರ್ಟಿ ಚಿತ್ರದ ಗೀತೆಯನ್ನು ಶ್ರೇಯಾ ಘೋಷಾಲ್ ಇವರ ಧ್ವನಿಯಲ್ಲಿ ಕೇಳಿದ್ರಿ. ಸಂಗೀತ ಬಿ ಅಜನೀಶ್ ಲೋಕನಾಥ್ ಹಾಗೂ ಸಾಹಿತ್ಯ ಕಿರಣ್ ಕಾವೇರಪ್ಪ ಅವರದಾಗಿತ್ತು. ಕಾರ್ಯಕ್ರಮದ ಮುಂದಿನ ಗೀತೆ ಅವಿನಾಶ್ ಛಬ್ಬಿಯವರು ಹಾಡಿರುವ ಮಾಮೂಟಿ ಅಂಗಡಿ ಚಿತ್ರದಿಂದ.
1: ಬರೆದುಕೊಡು ಮುನ್ನುಡಿ ನನ್ನ ಪ್ರೇಮ ಕಾವ್ಯಕ್ಕೆ, ನಾಚುತ್ತಿದೆ ಕನ್ನಡಿ ನೀ ನೋಡೋ ವೇಳೆಗೆ, ಕಣ್ಣಿನ ಕೊಳದಲ್ಲಿ ಈಜುವ ಮೀನು ನೀನು, ಎಂದಿಗೂ ನಿನ್ನನ್ನೇ ಪ್ರೀತಿಸೋ ಪ್ರೇಮಿ

ಈಗ ಕೇಳುತ್ತಿರುವರೆ ಶಂಕರ್ ಮಹಾದೇವನ್ ಇವರ ಧ್ವನಿಯಲ್ಲಿರುವ ಮಾಣಿಕ್ಯ ಚಿತ್ರದ ಗೀತೆಯನ್ನ ಕೆ ಕಲ್ಯಾಣ್ ಇವರ ಗೀತ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿರುವವರು ಅರ್ಜುನ್ ಜನ್ಯ.

ಜಿ ಅಭಿಮಾನ್ ರಾಯವರು ಸಂಗೀತ ನಿರ್ದೇಶಿಸಿ ಹಾಗೂ ಸಾಹಿತ್ಯ ರಚಿಸಿರುವ ಮುರಳಿ ಮೀಟ್ಸ್ ಮೀರಾ ಚಿತ್ರದ ಗೀತೆಯನ್ನು ಈಗ ಕೇಳಿ. ಕೇಳಿಬರುವ ಸ್ವರ ಅವಿನಾಶ್ ಛಬ್ಬಿಯವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬುಲ್ಬುಲ್ ಚಿತ್ರದ ಗೀತೆಯನ್ನು ಟಿಪ್ಪು ಹಾಗೂ ಸೌಮ್ಯರಾವ್ ಇವರ ಯುಗಳ ಸ್ವರಗಳಲ್ಲಿ, ಸಂಗೀತ ವಿಹರಿಕೃಷ್ಣ, ಸಾಹಿತ್ಯ ಕವಿರಾಜ್.

ಜಲವಿದ್ದರೆ ಜೀವನ, ನೀರಿದ್ದರೆ ನಾಳೆ. ನಾಳೆಯ ನೆಮ್ಮದಿಗಾಗಿ ಇಂದು ಜಲ ಸಂರಕ್ಷಣೆ ಅತ್ಯಗತ್ಯ. ನೀರು ಉಳಿಸಿ, ಪ್ರಕೃತಿ ಬೆಳೆಸಿ.

0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ವೈವಿಧ್ಯ ಮಾಹಿತಿ ಮತ್ತು ಮನೋರಂಜನೆ ಕಾರ್ಯಕ್ರಮ ಪ್ರಸ್ತುತಿ ವೆಂಕಟೇಶ್ ಹೂಗಾರ್.
1: ಯುವ ಸ್ನೇಹಿತರೆ ಹಾಗೂ ಕೇಳುಗರೆ, ಈ ತಿಂಗಳದ ಮೂರನೇ ಗುರುವಾರದ ಯುವ ವೈವಿಧ್ಯ ಮಾಹಿತಿ ಮತ್ತು ಮನೋರಂಜನೆಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ದೇಶದ ವಿವಿಧ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟ ಕುರಿತ ಕಾರ್ಯಕ್ಷಮತೆ ಶ್ರೇಯಾಂಕ ಸೂಚ್ಯಂಕ 2.0 ವರದಿ ಬಿಡುಗಡೆ ಮಾಡಿದೆ. ಆ ಬಗ್ಗೆ ಒಂದು ಮಾಹಿತಿ ಇದೆ, ಕೇಳಿ. ಕೇಂದ್ರ ಶಿಕ್ಷಣ ಸಚಿವಾಲಯವು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟ ಕುರಿತ ಕಾರ್ಯಕ್ಷಮತೆ ಶ್ರೇಯಾಂಕ ಸೂಚ್ಯಂಕ 2.0 ವರದಿಯನ್ನು ಬಿಡುಗಡೆ ಮಾಡಿದೆ. 2025-26 ಸಾಲಿನಲ್ಲಿ ಕರ್ನಾಟಕ ಹಿಂದಿನ ವರ್ಷಕ್ಕಿಂತ ತನ್ನ ಒಟ್ಟಾರೆ ಸ್ಥಾನವನ್ನು ಉತ್ತಮಪಡಿಸಿಕೊಂಡಿದೆ. ಆದರೂ ಕೇರಳ, ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಿಗಿಂತ ಹಿಂದೆ ಇದೆ. 6 ವಿಸ್ತೃತ ಮಾನದಂಡಗಳ ಮೂಲಕ ಶಾಲಾ ಶಿಕ್ಷಣದ ಗುಣಮಟ್ಟವನ್ನು ಅಳೆಯಲಾಗಿದೆ. ಕಲಿಕಾ ಫಲಿತಾಂಶದ ವಿಭಾಗದಲ್ಲಿ ರಾಜ್ಯ ಹಿಂದುಳಿದಿದೆ. ಜಗತ್ತಿನಲ್ಲಿಯೇ ಬೃಹತ್ ಶಿಕ್ಷಣ ವ್ಯವಸ್ಥೆ ಹೊಂದಿರುವ ದೇಶಗಳಲ್ಲಿ ಭಾರತವು ಒಂದಾಗಿದೆ. 1,67,000 ಶಾಲೆಗಳು, 1.3 ಕೋಟಿ ಶಿಕ್ಷಕರು ಮತ್ತು ಸುಮಾರು 24,72,00,000 ವಿದ್ಯಾರ್ಥಿಗಳು ಈ ವ್ಯವಸ್ಥೆಯ ಭಾಗವಾಗಿದ್ದಾರೆ. ಶಾಲೆಗಳು ವಿವಿಧ ರೀತಿಯ ವ್ಯವಸ್ಥೆ ಹೊಂದಿದ್ದು ವಿದ್ಯಾರ್ಥಿಗಳು ವಿಭಿನ್ನ ಸಾಮಾಜಿಕ ಆರ್ಥಿಕ ಹಿನ್ನೆಲೆಗೆ ಸೇರಿದವರಾಗಿದ್ದಾರೆ. ವ್ಯವಸ್ಥೆ ಏಕರೂಪವಾಗಿಲ್ಲದ ಕಾರಣ ಶಿಕ್ಷಣದ ಗುಣಮಟ್ಟ ಅರಿಯುವ ಕೆಲಸ ಕೂಡ ಸಣ್ಣದಾಗಿದೆ ಅಥವಾ ಸಂಕೀರ್ಣ ವ್ಯವಸ್ಥೆಯಾಗಿದೆ. ಕಾರ್ಯಕ್ಷಮತೆಯ ಶ್ರೇಯಾಂಕ ಸೂಚ್ಯಂಕ 2.0 ಅನ್ವಯ ಶಾಲೆಗಳನ್ನು ವಿವಿಧ ಗುಂಪುಗಳನ್ನಾಗಿ ವಿಂಗಡಿಸಲಾಗಿದ್ದು ಅವುಗಳ ಸಾಧನೆಗೆ ತಕ್ಕಂತೆ ವಿವಿಧ ಹಂತಗಳಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ಹೀಗೆ ಮಾಡುವುದರಿಂದ ಕಳಪೆ ಸಾಧನೆ ಮಾಡಿದ ರಾಜ್ಯಗಳು ತಾರತಮ್ಯ ಅನುಭವಿಸುವುದು ತಪ್ಪುತ್ತದೆ ಮತ್ತು ಮುಂದಿನ ವರ್ಷಗಳಲ್ಲಿ ಸ್ಥಾನ ಉತ್ತಮಪಡಿಸಿಕೊಳ್ಳಲು ಸಹಾಯಕವಾಗುತ್ತದೆ ಅಂತ ಕೂಡ ಪ್ರತಿಪಾದಿಸಲಾಗಿದೆ ಈ ಸಮೀಕ್ಷೆಯ ಉದ್ದೇಶ. ಫಲಿತಾಂಶ ಮತ್ತು ಶೈಕ್ಷಣಿಕ ಆಡಳಿತ ಹಾಗೂ ನಿರ್ವಹಣೆ ಎನ್ನುವ ಎರಡು ವಿಭಾಗಗಳಲ್ಲಿ 6 ಮಾನದಂಡಗಳು, ಅಂದರೆ 1 ಶೈಕ್ಷಣಿಕ ಫಲಿತಾಂಶ, 2 ಶಿಕ್ಷಣದ ಲಭ್ಯತೆ, 3 ಮೂಲಸೌಕರ್ಯ ಮತ್ತು ಸವಲತ್ತುಗಳು, 4 ಸಮಾನತೆ ಮತ್ತು ಆಡಳಿತ ಪ್ರಕ್ರಿಯೆಗಳು, ಹಾಗೂ 6 ಶಿಕ್ಷಕರ ಕಲಿಕೆ ಮತ್ತು ತರಬೇತಿಗಳ ಬಗ್ಗೆ ಶಾಲೆಗಳ ಸಾಧನೆಯನ್ನು ಮೌಲ್ಯಮಾಪನ ಮಾಡಲಾಗಿದ್ದು ಗ್ರೇಡಿಂಗನ್ನು ನೀಡಲಾಗಿದೆ. ಅದಕ್ಕೆ ಅಗತ್ಯವಾದ ದತ್ತಾಂಶವನ್ನು ಏಕೀಕೃತ ಜಿಲ್ಲಾವಾರು ಶೈಕ್ಷಣಿಕ ಮಾಹಿತಿ ವ್ಯವಸ್ಥೆ PM ಪೋಷಣ್ ಸೇರಿದಂತೆ ಹಲವು ಮೂಲಗಳಿಂದ ಕೂಡ ಪಡೆಯಲಾಗಿದೆ. ಗಮನಾರ್ಹ ಸಂಗತಿ ಅಂತಂದರೆ ಶ್ರೇಯಾಂಕದ ಪಟ್ಟಿಯಲ್ಲಿ ಮೊದಲ 3 ಶ್ರೇಣಿಗಳು ಉತ್ಕರ್ಷ, ಉತ್ತಮ, ಉತ್ತಮ 2 ಯಾವುದೇ ರಾಜ್ಯ ಕೇಂದ್ರಾಡಳಿತ ಪ್ರದೇಶವು ಸ್ಥಾನ ಪಡೆದಿಲ್ಲ. ಕಳೆದ ಬಾರಿ ಆಕಾಂಕ್ಷಿ 1 ಸ್ಥಾನ ಪಡೆದಿದ್ದ ಕರ್ನಾಟಕ ಈ ಬಾರಿ ತಮಿಳುನಾಡು, ಆಂಧ್ರಪ್ರದೇಶ ಮತ್ತಿತರ ರಾಜ್ಯಗಳೊಂದಿಗೆ ಪ್ರಚೇಷ್ಟ 3 ಸ್ಥಾನ ಪಡೆದಿದೆ. ಕೇರಳ ಮತ್ತು ಮಹಾರಾಷ್ಟ್ರ ಕರ್ನಾಟಕಕ್ಕಿಂತ ಉತ್ತಮ ಸಾಧನೆ ಮಾಡಿವೆ. ರಾಜ್ಯದ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ. ಶೈಕ್ಷಣಿಕ ಫಲಿತಾಂಶದ ಮಾನದಂಡದ ವಿಭಾಗದಲ್ಲಿ ಒಟ್ಟು 240 ಅಂಕಗಳ ಪೈಕಿ ಕರ್ನಾಟಕ ಕೇವಲ 72.7 ಅಂಕ ಮಾತ್ರ ಗಳಿಸಿ ಆಕಾಂಕ್ಷಿ ಭಾಗ 1 ವಿಭಾಗದಲ್ಲಿ ಸ್ಥಾನ ಪಡೆದಿದೆ. 6 ವಿಭಾಗಗಳಲ್ಲಿಯೇ ಇದು ರಾಜ್ಯದ ಅತ್ಯಂತ ಕಳಪೆ ಸಾಧನೆ ಅಂತ ಹೇಳಲಾಗಿದೆ. ಪರಾಖ್ ರಾಷ್ಟ್ರೀಯ ಸರ್ವೇಕ್ಷಣದಲ್ಲಿ ವಿವಿಧ ವಿಷಯಗಳಲ್ಲಿ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಆಧರಿಸಿ ಅಂಕ ನೀಡಲಾಗಿದೆ. ಶಿಕ್ಷಣದ ಲಭ್ಯತೆ, ಶೈಕ್ಷಣಿಕ ಆಡಳಿತದ ಪ್ರಗತಿಯ ನಡುವೆಯೂ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದುಳಿದಿರುವುದು ರಾಜ್ಯದ ಅತಿದೊಡ್ಡ ಸವಾಲಾಗಿದೆ. ಇತರ ವಿಭಾಗಗಳಲ್ಲಿ ರಾಜ್ಯದ ಸಾಧನೆ ಆಶಾದಾಯಕವಾಗಿದೆ. ಲಭ್ಯತೆಯಲ್ಲಿ ರಾಜ್ಯ ಉತ್ತಮ 1 ಭಾಗದಲ್ಲಿ ಸ್ಥಾನ ಪಡೆದಿದ್ದು 80-66.5 ಅಂಕ ಪಡೆದಿದೆ. ವಿದ್ಯಾರ್ಥಿಗಳ ನೋಂದಣಿ, ಮುಂದುವರಿಕೆ ಇತ್ಯಾದಿ ವಿಚಾರಗಳಲ್ಲಿ ರಾಜ್ಯ ಅಲ್ಪಮಟ್ಟಿನ ಸಾಧನೆ ಮಾಡಿದೆ. ಸಮಾನತೆ ವಿಭಾಗದಲ್ಲಿ ರಾಜ್ಯ 260 ಅಂಕಕ್ಕೆ 217.3 ಅಂಕ ಪಡೆದಿದೆ. ವಿವಿಧ ಹಿನ್ನೆಲೆಗಳ ವಿದ್ಯಾರ್ಥಿಗಳನ್ನು ಒಳಗೊಳ್ಳುವ ಮತ್ತು ಅಂತರ ಕಡಿಮೆ ಮಾಡುವ ವಿಚಾರದಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ. ಶಿಕ್ಷಕರ ತರಬೇತಿ ವಿಭಾಗದಲ್ಲಿ ರಾಜ್ಯ 100.75 ಅಂಕ ಪಡೆದಿದೆ. ಉತ್ತಮ 2 ಸ್ಥಾನ ಪಡೆದಿದೆ. ಆದರೆ ಶೈಕ್ಷಣಿಕ ಆಡಳಿತದಲ್ಲಿ 75 ಅಂಕ ಗಳಿಸಿ ಪ್ರಚೇಷ್ಟ 1 ಸ್ಥಾನ ಗಳಿಸಿದೆ. ಮೂಲಸೌಕರ್ಯಗಳನ್ನು ಕಲ್ಪಿಸುವ ವಿಚಾರದಲ್ಲಿ ರಾಜ್ಯ ಹಿಂದುಳಿದಿದೆ. ಈ ವಿಭಾಗದಲ್ಲಿ 190.86 ಅಂಕಗಳನ್ನಷ್ಟೇ ಪಡೆದಿದೆ ನಮ್ಮ ಕರ್ನಾಟಕ ರಾಜ್ಯದ ಶಾಲೆಗಳು. ಶಾಲಾ ಕೊಠಡಿ, ವಿದ್ಯುತ್, ಕುಡಿಯುವ ನೀರು, ಶೌಚಾಲಯ, ಇಂಟರ್ನೆಟ್, ಕಲಿಕಾ ಸಂಪನ್ಮೂಲಗಳು ಮುಂತಾದ ಮೂಲಸೌಕರ್ಯಗಳು ಮತ್ತು ಸವಲತ್ತುಗಳನ್ನು ಕಲ್ಪಿಸುವ ವಿಚಾರದಲ್ಲಿ ರಾಜ್ಯ ಸಾಕಷ್ಟು ಹಿಂದುಳಿದದ್ದು ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಚೇಷ್ಟ 2 ವಿಭಾಗದಲ್ಲಿ ಸ್ಥಾನ ಪಡೆದಿದೆ. ಕರ್ನಾಟಕದ 6 ಮಾನದಂಡಗಳಲ್ಲಿ ಕರ್ನಾಟಕ ಪಡೆದಂಥ ಅಂಕ ಮತ್ತು ಶ್ರೇಯಾಂಕ ಗಮನಿಸೋದಾದರೆ ಕಲಿಕಾ ಫಲಿತಾಂಶ 240.72 ಅಂಕ ಪಡೆದರೆ ಶಿಕ್ಷಣದ ಲಭ್ಯತೆ ವಿಚಾರದಲ್ಲಿ 80 ಅಂಕಗಳಿಗೆ 66.5 ಅಂಕ ಪಡೆದಿದೆ. ಮೂಲಸೌಕರ್ಯ ಸವಲತ್ತು 190 ಅಂಕಗಳಿಗೆ 86.73 ಅಂಕ ಪಡೆದಿದೆ. ಸಮಾನತೆಯ ಅಂಕದಲ್ಲಿ 260 ಅಂಕಕ್ಕೆ 217.3 ಪಡೆದಿದೆ. ಆಡಳಿತ ಪ್ರಕ್ರಿಯೆಯಲ್ಲಿ 130 ಅಂಕಗಳಿಗೆ 75, ಶಿಕ್ಷಕರ ಶಿಕ್ಷಣ ಮತ್ತು ತರಬೇತಿ ವಿಚಾರದಲ್ಲಿ 100 ಅಂಕಗಳಿಗೆ 77.4 ಅಂಕಗಳನ್ನು ಮಾತ್ರ ಪಡೆದಿದೆ. ಕರ್ನಾಟಕ ರಾಜ್ಯದ ಶೈಕ್ಷಣಿಕ ಜಿಲ್ಲೆಗಳು ಪಡೆದ ಅಂಕಗಳನ್ನು ಒಮ್ಮೆ ನೋಡೋದಾದರೆ, ದಕ್ಷಿಣ ಕನ್ನಡ ಮೊದಲ ಸ್ಥಾನದಲ್ಲಿದೆ, 347 ಅಂಕ ಪಡೆದಿದೆ. ಮೈಸೂರು 2ನೇ ಸ್ಥಾನದಲ್ಲಿದೆ, 336. ಉಡುಪಿ 3ನೇ ಸ್ಥಾನದಲ್ಲಿದೆ, 333 ಅಂಕ ಪಡೆದಿದೆ. ಹಾಸನ 331 ಅಂಕ ಪಡೆದು 4ನೇ ಸ್ಥಾನದಲ್ಲಿದೆ. ಉತ್ತರ ಕನ್ನಡ 330 ಅಂಕ ಪಡೆದು 5ನೇ ಸ್ಥಾನದಲ್ಲಿದೆ. ಬೆಂಗಳೂರು ದಕ್ಷಿಣ 6ನೇ ಸ್ಥಾನದಲ್ಲಿದ್ದು 327 ಅಂಕ ಪಡೆದಿದೆ. ಬೆಂಗಳೂರು ಉತ್ತರ 7ನೇ ಸ್ಥಾನದಲ್ಲಿದ್ದು 326 ಅಂಕ ಪಡೆದಿದೆ. 323 ಅಂಕ ಪಡೆದು 8ನೇ ಸ್ಥಾನದಲ್ಲಿ ಕೊಡಗು ಇದೆ. ತುಮಕೂರು ಮಧುಗಿರಿ 9ನೇ ಸ್ಥಾನ ಪಡೆದು 322 ಅಂಕ ಪಡೆದಿದೆ. ಉತ್ತರ ಕನ್ನಡ ಶಿರಸಿ 10 ಸ್ಥಾನ ಪಡೆದು 322ನೇ ಅಂಕದಲ್ಲಿದೆ. ಬೆಳಗಾವಿ ಚಿಕ್ಕೋಡಿ 321 ಅಂಕ ಪಡೆದು 11ನೇ ಸ್ಥಾನ ಪಡೆದರೆ, ಬೆಂಗಳೂರು ಗ್ರಾಮಾಂತರ 12ನೇ ಸ್ಥಾನ ಪಡೆದು 313 ಅಂಕಗಳನ್ನು ಪಡ್ಕೊಂಡಿದೆ. ಚಿಕ್ಕಮಗಳೂರು 13 ಸ್ಥಾನ ಪಡೆದು 308 ಅಂಕ ಪಡೆದರೆ, ಮಂಡ್ಯ 14ನೇ ಸ್ಥಾನ ಪಡೆದು 307 ಅಂಕ ಪಡೆದಿದೆ. 306 ಅಂಕ ಪಡೆದಿರುವ ಬಾಗಲಕೋಟೆ 15ನೇ ಸ್ಥಾನದಲ್ಲಿದೆ. ಬೆಳಗಾವಿ 16ನೇ ಸ್ಥಾನದಲ್ಲಿದೆ, 305 ಅಂಕ ಪಡೆದಿದೆ. 304 ಅಂಕ ಪಡೆದಿರುವ ಚಿಕ್ಕಬಳ್ಳಾಪುರ 17ನೇ ಸ್ಥಾನದಲ್ಲಿದೆ. ತುಮಕೂರು 18ನೇ ಸ್ಥಾನದಲ್ಲಿದೆ, 304 ಪಡೆದಿದೆ. ಶಿವಮೊಗ್ಗ 19ನೇ ಸ್ಥಾನದಲ್ಲಿದೆ, 302 ಪಡೆದಿದೆ. ಗದಗ 20ನೇ ಸ್ಥಾನದಲ್ಲಿದ್ದು 301 ಅಂಕ ಪಡೆದಿದೆ. ದಾವಣಗೆರೆ ಕೂಡ 21ನೇ ಸ್ಥಾನ ಹಂಚಿಕೊಂಡು 301 ಅಂಕ ಪಡೆದಿದೆ. ಚಿತ್ರದುರ್ಗ 22ನೇ ಸ್ಥಾನ ಪಡೆದು 300 ಅಂಕ. ರಾಮನಗರ 293 ಅಂಕ. ಧಾರವಾಡ 24ನೇ ಸ್ಥಾನದಲ್ಲಿ 292. ಹಾವೇರಿ 25ನೇ ಸ್ಥಾನ ಪಡೆದು 291 ಅಂಕ ಪಡೆದಿದೆ. ಚಾಮರಾಜನಗರ 26ನೇ ಸ್ಥಾನದಲ್ಲಿದೆ, 290 ಅಂಕ ಪಡೆದಿದೆ. ಕೋಲಾರ 27ನೇ ಸ್ಥಾನದಲ್ಲಿದೆ, 288 ಅಂಕ ಪಡೆದಿದೆ. ವಿಜಯನಗರ 287 ಅಂಕ ಪಡೆದು 28ನೇ ಸ್ಥಾನದಲ್ಲಿದೆ. ಬಳ್ಳಾರಿ 279 ಅಂಕ ಪಡೆದಿದೆ, 29ನೇ ಸ್ಥಾನದಲ್ಲಿದೆ. ವಿಜಯಪುರ 30ನೇ ಸ್ಥಾನದಲ್ಲಿದೆ, 274 ಅಂಕ ಪಡೆದರೆ. ಕೊಪ್ಪಳ 273 ಅಂಕ ಪಡೆದು 31ನೇ ಸ್ಥಾನದಲ್ಲಿದೆ. 261 ಅಂಕ ಪಡೆದಿರುವಂಥ ಕಲಬುರಗಿ 32ನೇ ಸ್ಥಾನದಲ್ಲಿದೆ. 33ನೇ ಸ್ಥಾನದಲ್ಲಿರುವ ಯಾದಗಿರಿ 258 ಅಂಕ ಪಡೆದಿದೆ. ರಾಯಚೂರು 34ನೇ ಸ್ಥಾನದಲ್ಲಿದೆ, 257 ಅಂಕ ಮಾತ್ರ ಪಡೆದಿದೆ. ಬೀದರ್ 250 ಅಂಕ ಪಡೆದು 35ನೇ ಸ್ಥಾನದಲ್ಲಿದೆ. ಅಂದರೆ ಚಿತ್ರದುರ್ಗ ಶೈಕ್ಷಣಿಕ ಜಿಲ್ಲೆಗಳು ಪ್ರಚೇಷ್ಠ 1 ಶ್ರೇಯಾಂಕದಲ್ಲಿ ಪಡೆದರೆ, ಉಳಿದ ಜಿಲ್ಲೆಗಳು ಪ್ರಚೇಷ್ಠ 2 ಶ್ರೇಯಾಂಕ ಸಿಕ್ಕಿದೆ ಅಂತ ಹೇಳಲಾಗ್ತದೆ. ಇನ್ನು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಪಡೆದಂಥ ಅಂಕಗಳನ್ನು ಗಮನಿಸೋದಾದ್ರೆ, 2025-26ರಲ್ಲಿ ಜಮ್ಮು ಕಾಶ್ಮೀರ 547 ಅಂಕ ಪಡೆದಿದೆ, ಹಿಮಾಚಲ ಪ್ರದೇಶ 672 ಅಂಕ ಪಡೆದಿದೆ, ಪಂಜಾಬ್ 723, ಉತ್ತರಾಖಂಡ 582 ಅಂಕ ಪಡೆದಿದೆ, ಹರಿಯಾಣ 604, ರಾಜಸ್ಥಾನ 589, ಮಧ್ಯಪ್ರದೇಶ 566, ಗುಜರಾತ್ 604 ಅಂಕ ಪಡೆದಿದೆ, ಮಹಾರಾಷ್ಟ್ರ 654 ಅಂಕ ಪಡೆದರೆ, ತೆಲಂಗಾಣ 599, 664 ಅಂಕ ಗೋವಾ ಪಡೆದಿದೆ, ಕೇರಳ 716 ಅಂಕ ಪಡೆದಿದೆ. ಅಂದರೆ ಕಳೆದ ವರ್ಷಕ್ಕಿಂತ ಜಾಸ್ತಿ ಪಡೆದಿದೆ. ಇನ್ನು ಲಡಾಖ್ 594 ಅಂಕ ಪಡೆದರೆ, ಉತ್ತರ ಪ್ರದೇಶ 579 ಅಂಕ ಪಡೆದಿದೆ, ಬಿಹಾರ 564.8 ಅಂಕ ಪಡೆದಿದೆ, ಸಿಕ್ಕಿಂ 625.4 ಅಂಕ ಪಡೆದಿದೆ, ಮೇಘಾಲಯ 525, ಅರುಣಾಚಲ ಪ್ರದೇಶ 541, ಅಸ್ಸಾಂ 615 ಪಡೆದಿದೆ, ನಾಗಾಲ್ಯಾಂಡ್ 544 ಅಂಕ ಪಡೆದಿದೆ, 547.7 ಅಂಕವನ್ನು ಮಣಿಪುರ ಪಡೆದಿದೆ, ಮಿಜೋರಾಂ 549 ಅಂಕ ಪಡೆದಿದೆ, ತ್ರಿಪುರ 563 ಅಂಕ ಪಡೆದರೆ, ಜಾರ್ಖಂಡ್ 555, ಪಶ್ಚಿಮ ಬಂಗಾಳ 578, ಛತ್ತೀಸ್ಗಢ 578, ಒಡಿಶಾ 651 ಅಂಕ ಪಡೆದರೆ, ಆಂಧ್ರ ಪ್ರದೇಶ 620 ಅಂಕ ಪಡೆದಿದೆ, ಕರ್ನಾಟಕ 595 ಅಂಕ ಮತ್ತು ತಮಿಳುನಾಡು 628.4 ಅಂಕ ಪಡೆದಿದೆ. ಇನ್ನು ದೆಹಲಿ 712 ಅಂಕ ಪಡೆದಿದೆ, ಅಂದರೆ ಹೆಚ್ಚುವರಿಯಾಗಿ ಅಂಕವನ್ನು ಪಡೆದಿದೆ. ಒಟ್ಟಾರೆ ಕೇಂದ್ರ ಶಿಕ್ಷಣ ಸಚಿವಾಲಯ ದೇಶದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟ ಕುರಿತು ಶ್ರೇಯಾಂಕ ಸೂಚ್ಯಾಂಕ 2.0 ವರದಿಯನ್ನು ಬಿಡುಗಡೆ ಮಾಡಿದೆ. ಕರ್ನಾಟಕ ಒಂದಿಷ್ಟು ಸುಧಾರಣೆ ಮಾಡಿದೆ, ಕೆಲವು ಕ್ಷೇತ್ರಗಳಲ್ಲಿ ಶೈಕ್ಷಣಿಕ ಸಾಧನೆಯನ್ನು ಮಾಡಿಕೊಂಡಿದೆ, ಒಂದಷ್ಟು ಕ್ಷೇತ್ರದಲ್ಲಿ ಹಿಂದುಳಿದಿದೆ, ಮತ್ತು ಜಿಲ್ಲಾವಾರು ನೋಡಿದಾಗ ಇನ್ನೂ ಸುಧಾರಿಸಬೇಕಾದಂಥ ಅವಶ್ಯಕತೆ ಇದೆ. ಮೂಲಸೌಕರ್ಯಗಳಲ್ಲಿ ಇನ್ನೂ ಸುಧಾರಣೆ ಕಾಣಬೇಕಾಗಿದೆ, ಮತ್ತು ಶಿಕ್ಷಕರ ಮತ್ತು ಶಿಕ್ಷಣ ಮತ್ತು ತರಬೇತಿಗೆ ಸಂಬಂಧಪಟ್ಟಂಗೆ ಇನ್ನೂ ಹೆಚ್ಚಿನ ಅಂಶಗಳನ್ನು ಹೆಚ್ಚು ಕಾರ್ಯಕ್ಷಮತೆಯನ್ನು ಪಡಬೇಕಾಗಿದೆ ಅನ್ನುವಂಥದ್ದು ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ ಬಿಡುಗಡೆ ಮಾಡಿರುವಂಥ ಆಯಾ ರಾಜ್ಯಗಳ ಕಾರ್ಯಕ್ಷಮತೆ ಶ್ರೇಯಾಂಕ ಸೂಚ್ಯಾಂಕ 2.0 ವರದಿಯನ್ನು ಕೇಳಿದಿರಲ್ವ? ಈಗ ಶಾಲೆಗಳಲ್ಲಿ AI ಬಳಕೆಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಮಾಹಿತಿಯನ್ನು HS ನಾಗರತ್ನ ನೀಡ್ತಾರೆ, ಕೇಳಿ.
2: ಶಾಲೆಗಳಲ್ಲಿ AI ಮೌಲ್ಯಮಾಪನ ಪರಿಚಯ ಮಾಡಲಾಗುತ್ತಿದೆ. 1ನೇ ತರಗತಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ, 3ನೇ ತರಗತಿಯಿಂದ ಕೃತಕ ಬುದ್ಧಿಮತ್ತೆ ವಿಷಯವನ್ನು ಶಾಲೆಗಳಲ್ಲಿ ಪರಿಚಯಿಸಲಾಗುತ್ತಿದೆ. ಇನ್ನೊಂದೆಡೆ ಶಿಕ್ಷಕರಿಗೂ AI ಬಳಸಿಕೊಂಡು ಅನುಕೂಲ ಕಲ್ಪಿಸಲಾಗುತ್ತಿದೆ. ಸರ್ಕಾರಿ ಶಾಲೆಗಳಲ್ಲಿ ಈ ವರ್ಷದಿಂದ ಶಿಕ್ಷಕರು ಹಾಗೂ ಸಿಬ್ಬಂದಿಗೆ ಆನ್ಲೈನ್ ಹಾಜರಾತಿ ಕಡ್ಡಾಯಗೊಳಿಸಲಾಗಿದೆ. ಜತೆಗೆ ಫೋಟೋ ಕ್ಲಿಕ್ಕಿಸಿ ಹಾಜರಾತಿಯನ್ನು ತೆಗೆದುಕೊಳ್ಳುವ ಕ್ರಮ ಜಾರಿಯಾಗುತ್ತಿರುವ ನಡುವೆಯೇ AI ಮೂಲಕ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನಕ್ಕೂ ಇಲಾಖೆ ಸಜ್ಜಾಗಿದೆ. ಆರಂಭದಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನ ಅಥವಾ ತರಗತಿ ಪರೀಕ್ಷೆಯ ಮೌಲ್ಯಮಾಪನ ನಡೆಸಲು ಉದ್ದೇಶಿಸಲಾಗಿದೆ. ಮಕ್ಕಳಿಗೆ ಕೃತಕ ಬುದ್ಧಿಮತ್ತೆ ಪಠ್ಯವನ್ನು ರಚಿಸಲು ರಾಜ್ಯ ಸರ್ಕಾರವು ಧಾರವಾಡ ಐಐಟಿ ಸಹಯೋಗ ಪಡೆಯುತ್ತಿದೆ. ಇದಕ್ಕೂ ಕೂಡ ಅದೇ ಸಂಸ್ಥೆ ತಂತ್ರಾಂಶ ಅಭಿವೃದ್ಧಿಪಡಿಸುತ್ತಿದ್ದು, ಶಿಕ್ಷಕರಿಗೆ ಸಾಮಾನ್ಯವಾಗಿ ಉತ್ತರ ಪತ್ರಿಕೆ ತಿದ್ದುವುದು ಹಾಗೂ ಅಂಕಗಳನ್ನು ಅಪ್ಲೋಡ್ ಮಾಡುವ ಕೆಲಸ ಹೆಚ್ಚುವ ಸಮಯವನ್ನು ಬಯಸುತ್ತದೆ. ಇದನ್ನು ಸರಳಗೊಳಿಸುವ ಉದ್ದೇಶ ಈ ಉಪಕ್ರಮದ್ದಾಗಿದೆ. ಪಾಠ ಆಧಾರಿತ ಮೌಲ್ಯಾಂಕನವು ಪ್ರತಿ ಪಾಠದ ಬಳಿಕ ನಡೆಸುವ ಲಿಖಿತ ಪರೀಕ್ಷೆಯಾಗಿರುತ್ತದೆ. ಇದಕ್ಕಾಗಿ ಇಲಾಖೆಯು ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ಈಗಾಗಲೇ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ. ಹೊಸ ಪದ್ಧತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಯ ಉತ್ತರ ಪತ್ರಿಕೆಯ ಫೋಟೋ ತೆಗೆದು ಅಥವಾ ಸ್ಕ್ಯಾನ್ ಮಾಡಿ ಪೋರ್ಟಲ್ಗೆ ಅಪ್ಲೋಡ್ ಮಾಡುತ್ತಾರೆ. ಎಐ ಆಧಾರಿತ ತಂತ್ರಾಂಶವು ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಿ ಅಂಕಗಳನ್ನು ಹಂಚಿಕೆ ಮಾಡಲಾಗುತ್ತದೆ. ಇದು ಡೇಟಾಬೇಸ್ನಲ್ಲಿ ಸ್ವಯಂಚಾಲಿತವಾಗಿ ಅಪ್ಡೇಟ್ ಆಗುತ್ತದೆ. ಹೀಗಿದ್ದರೂ ಮೌಲ್ಯಮಾಪನದ ಖಚಿತತೆಯನ್ನು ದೃಢಪಡಿಸಿಕೊಳ್ಳಲು ಶಿಕ್ಷಕರು ಇದರ ಮೇಲ್ವಿಚಾರಣೆ ನಡೆಸುತ್ತಾರೆ. ಕೈಬರಹವನ್ನು ಗುರುತಿಸಲು ಅಂಕಗಳನ್ನು ನೀಡಲು ಎಐಗೆ ತರಬೇತಿ ನೀಡಲಾಗಿದೆ. ಇದಷ್ಟೇ ಅಲ್ಲದೆ ಪ್ರಶ್ನೆ ಕೋಟಿಯನ್ನು ಬಳಸಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಇದು ಸಿದ್ಧಪಡಿಸಿ ನೀಡಲಿದೆ. ಎಐ ಬಳಸಿ ಮೌಲ್ಯಮಾಪನ ಮಾಡುವುದರಿಂದ ಶಿಕ್ಷಕರಿಗೆ ಡೇಟಾ ಎಂಟ್ರಿ ಹೊರೆ ಕಡಿಮೆಯಾಗಲಿದೆ. ಎಲ್ಬಿಎ ಜಾರಿಗೆ ಬಂದಿರುವ ಹಿನ್ನೆಲೆಯಲ್ಲಿ ಪ್ರತಿ ಘಟಕ ಪರೀಕ್ಷೆಯ ಅಂಕಗಳನ್ನು ಶಿಕ್ಷಕರು ಪೋರ್ಟಲ್ಗೆ ಅಪ್ಲೋಡ್ ಮಾಡಬೇಕಿದೆ. ಎಐ ಬಳಸಿ ಸ್ವಯಂಚಾಲಿತವಾಗಿ ಡೇಟಾ ಅಪ್ಲೋಡ್ ಆಗುವುದರಿಂದ ಮತ್ತೆ ಅಂಕಗಳನ್ನು ನಮೂದಿಸುವವರೇ ಇಳಿಕೆಯಾಗಲಿದೆ. ಆದರೆ ಈ ಮೌಲ್ಯಮಾಪನದ ಮೇಲೆ ಶಿಕ್ಷಕರು ನಿಗಾ ಇರಿಸಲಿದ್ದಾರೆ ಹಾಗೂ ಜೊತೆಗೆ ಪ್ರತಿ ಮಗುವಿನ ಶೈಕ್ಷಣಿಕ ಪ್ರಗತಿಯನ್ನು ಗಮನಿಸಲಿದ್ದಾರೆ ಎಂದು ಇಲಾಖೆ ತಿಳಿಸಿದೆ. ಐಐಟಿ ಧಾರವಾಡ ಈ ಪ್ರಕ್ರಿಯೆಗೆ ನೈಸರ್ಗಿಕ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲ ಲಾರ್ಜ್ ಲ್ಯಾಂಗ್ವೇಜ್ ಮಾಡ್ಯೂಲ್ಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಆರಂಭದಲ್ಲಿ ಎಐ ಮಾಡ್ಯೂಲ್ಗಳನ್ನು ಬಳಸಿ ಸಿದ್ಧಪಡಿಸಲಾಗುತ್ತದೆ. ಬಳಿಕ ಶಿಕ್ಷಕರು ಹಾಗೂ ಇತರ ವ್ಯಕ್ತಿಗಳ ಡೇಟಾವನ್ನು ಪೂರೈಸಿ ಪೋರ್ಟಲ್ ಸಜ್ಜುಗೊಳಿಸಲಾಗುತ್ತದೆ. ಪ್ರಾಯೋಗಿಕವಾಗಿ ಈ ಯೋಜನೆಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪೂರ್ವಭಾವಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳನ್ನು ಈ ಕಾರ್ಯಕ್ಕಾಗಿ ಬಳಸಿಕೊಳ್ಳಲಾಗಿದೆ. ಜೊತೆಗೆ ಹುಬ್ಬಳ್ಳಿ ಧಾರವಾಡ ಸುತ್ತಲಿನ ಶಾಲೆಗಳಲ್ಲಿ ನಡೆಸಿದ ವಿವಿಧ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳನ್ನು ಪಡೆಯಲಾಗಿದೆ ಎಂದು ಐಐಟಿ ಧಾರವಾಡದ ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟಾರೆ 15 ಲಕ್ಷ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಲಿದೆ.
1: ಎಚ್ಎಸ್ ನಾಗರತ್ನ ಅವರಿಂದ ಶಾಲೆಗಳಲ್ಲಿ ಎಐ ಬಳಕೆಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಕೇಳಿದಿರಲ್ವಾ? ಈಗ ಒಂದು ಹಾಡು ಕೇಳೋಣ. ರವಿ ಮಾಮ ಚಿತ್ರದ್ದು.
3: ಜುಂ ದುಂಬುಡ ತಕ್ಕ ಜುಂ ದುಂಬುಡ ತಕ್ಕ ಜುಂ ದುಂಬುಡ ತಕ್ಕ ಜುಂ ದುಂಬುಡ ತಕ್ಕ ತಕ್ಕ ಜುಂ ದುಂಬುಡ ತಕ್ಕ ಜುಂ ದುಂಬುಡ

ರವಿ ಮಾಮ ಚಿತ್ರದ ಗೀತೆಯನ್ನ ಕೇಳಿದಿರಲ್ವಾ? ಈಗ ಎಸ್ ಐ ಆರ್ ಗಣತಿ ನಮೂನೆ ಭರ್ತಿ ಮಾಡೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಇದೆ, ಕೇಳಿ. ಭಾರಿ ಚರ್ಚೆಯ ನಡುವೆಯೇ ಎಸ್ ಐ ಆರ್ ಪ್ರಕ್ರಿಯೆ ಕರ್ನಾಟಕದಲ್ಲಿ ಆರಂಭ ಆಗಿದೆ. ಅದು ಜೂನ್ 30ರಿಂದ ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ಅಂದರೆ ಎನ್ಯುಮರೇಷನ್ ಫಾರ್ಮ್ ಅನ್ನು ವಿತರಿಸುವಂಥ ಪ್ರಕ್ರಿಯೆ ಆರಂಭ ಆಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಬುಧವಾರದವರೆಗೆ 100ಕ್ಕೆ 100ರಷ್ಟು ಅರ್ಜಿಗಳನ್ನು ಮನೆ ಮನೆಗೆ ತಲುಪಿಸಿದ್ದಾಗಿ ಜಿಲ್ಲಾಡಳಿತ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದೆ. ಹಾಗಾಗಿ ಅಂದರೆ ಮರಳಿ ಕೊಡಬೇಕಾಗ್ತದೆ ಬಿ ಎಲ್ ಒಗಳಿಗೆ ಮತ್ತು ಆಯಾ ರಾಜಕೀಯ ಪಕ್ಷಗಳಿಂದ ನೇಮಕಗೊಂಡಿರುವಂಥ BLA 2 ಇವರ ಸಮನ್ವಯತೆಯೊಂದಿಗೆ ಕೆಲಸ ನಡೀತಾ ಇದೆ. ಅಗತ್ಯ ದಾಖಲೆಗಳು ಒದಗಿಸಬೇಕಾಗಿದೆ ಮತಗಟ್ಟೆ ಅಧಿಕಾರಿಗಳಿಗೆ. ಈ ವಿಷಯದಲ್ಲಿ ಮತದಾರರಿಗೆ ಮಾರ್ಗದರ್ಶನ ನೆರವು ನೀಡಬೇಕು ಅಂತ ಚುನಾವಣಾ ಆಯೋಗ ಕೂಡ ತಿಳಿಸಿದೆ. ಗಣತಿ ನಮೂನೆ ವಿತರಣೆ ಭರ್ತಿ ಮಾಡೋದು ಮತ್ತು ಅವುಗಳ ಸಂಗ್ರಹ ಪ್ರಕ್ರಿಯೆ ಹೇಗೆ ನಡೀತದೆ ಅನ್ನುವಂಥದ್ರ ಒಂದು ಸಣ್ಣ ಮಾಹಿತಿ ನೋಡ್ಕೊಂಡು ಬರೋಣ. ಈ ಒಂದು ವಿಚಾರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಂದರೆ ಎಸ್ ಐ ಆರ್ ಭಾಗವಾಗಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಅಂದರೆ ಜೂನ್ 30ರಿಂದ ಮತದಾರರ ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ಅಂದರೆ ಎನ್ಯುಮರೇಷನ್ ಫಾರ್ಮ್ ವಿತರಿಸಿ ಅದರ ಮೂಲಕ ಮತದಾರರ ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ. ಜುಲೈ 29ರವರೆಗೆ ಈ ಪ್ರಕ್ರಿಯೆ ನಡೀತದೆ. ಅಂದರೆ ಇನ್ನೂ 13 ದಿನ ಬಾಕಿ ಇದೆ. ಅರ್ಜಿಗಳನ್ನು ಏನು ನೀವೆಲ್ಲ ಗಣತಿ ನಮೂನೆ ಅರ್ಜಿಗಳನ್ನು ಪಡೆದಿದ್ದೀರಲ್ವಾ, ಆ ಅರ್ಜಿಗಳನ್ನು ವಾಪಸ್ ಕೊಡಲಿಕ್ಕೆ ಇನ್ನು 13 ದಿನ ಟೈಮ್ ಇದೆ. ಮನೆ ಮನೆಗೆ ಭೇಟಿ ನೀಡುವ ಪ್ರಕ್ರಿಯೆಯಲ್ಲಿ ಮತಗಟ್ಟೆ ಅಧಿಕಾರಿಗಳು ಮತದಾರರಿಂದ ವೈಯಕ್ತಿಕ ಮಾಹಿತಿಗಳನ್ನಷ್ಟೇ ಸಂಗ್ರಹಿಸ್ತಾರೆ. ಮತದಾರರು ಈ ವೇಳೆ ಯಾವುದೇ ದಾಖಲೆಗಳನ್ನು ನೀಡಬೇಕಾಗಿಲ್ಲ ಅಂತ ಆಯೋಗ ಕೂಡ ಹೇಳಿದೆ. ಜೂನ್ 16ಕ್ಕೆ ಅನ್ವಯ ಆಗುವಂತೆ ಮತದಾರರ ಪಟ್ಟಿಯಲ್ಲಿ ಹೆಸರು ಇರುವ ಎಲ್ಲರೂ ಎಸ್ ಐ ಆರ್ ವ್ಯಾಪ್ತಿಗೆ ಒಳಪಡ್ತಾರೆ. ಮನೆಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಪ್ರತಿ ಮತದಾರರಿಗೂ ಗಣತಿ ನಮೂನೆಯ 2 ಪ್ರತಿಗಳನ್ನು ಅಧಿಕಾರಿಗಳು ವಿತರಿಸ್ತಾರೆ. ಗಣತಿ ನಮೂನೆಯ 3 ಭಾಗಗಳಿರ್ತವೆ. ಭಾಗ 1ರಲ್ಲಿ ನಮೂನೆಯ ಮೇಲ್ಭಾಗದಲ್ಲಿ ಆಯಾ ಮತಗಟ್ಟೆ ಅಧಿಕಾರಿಯ ಹೆಸರಿರ್ತದೆ ಮತ್ತು ಮೊಬೈಲ್ ಸಂಖ್ಯೆಯನ್ನು ಮುದ್ರಿಸಲಾಗ್ತದೆ. ಅದರ ಕೆಳಭಾಗದಲ್ಲಿ ಮತದಾರರ ವಿವರಗಳನ್ನು ಮುದ್ರಿಸಲಾಗಿರುತ್ತದೆ. ಉದಾಹರಣೆಗೆ ಹೆಸರು, ಮತದಾರರ ಗುರುತಿನ ಚೀಟಿ ಅಂದರೆ ಪಿಕ್ ಸಂಖ್ಯೆ, ವಿಳಾಸ, ಕ್ರಮ ಸಂಖ್ಯೆ ಅಂದರೆ ಸೀರಿಯಲ್ ನಂಬರ್, ಭಾಗ ಸಂಖ್ಯೆ ಪಾರ್ಟ್ ನಂಬರ್ ಮತ್ತು ಹೆಸರು, ವಿಧಾನಸಭಾ ಮತ್ತು ಲೋಕಸಭಾ ಕ್ಷೇತ್ರದ ಹೆಸರು, QR ಕೋಡ್, ಹಳೆಯ ಭಾವಚಿತ್ರವನ್ನು ಮುದ್ರಿಸಲಾಗಿರುತ್ತದೆ. ಭಾವಚಿತ್ರ ಹಳೆಯದಾಗಿದ್ದರೆ ಹೊಸ ಭಾವಚಿತ್ರವನ್ನು ಕೂಡ ಅಂಟಿಸಿ ಆ ಜಾಗದಲ್ಲಿ ಅಂಟಿಸಬಹುದು. ಇನ್ನು ಭಾಗ 2ರಲ್ಲಿ ಮತದಾರರಿಗೆ 2 ಆಯ್ಕೆಗಳಿರ್ತವೆ. ಆಯ್ಕೆ 1ರಲ್ಲಿ ಕಳೆದ ಎಸ್ ಐ ಆರ್ ಅಂದರೆ 2002ರಲ್ಲಿ ನಡೆದಿದ್ದ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿದ್ದಂತೆ ವಿವರಗಳನ್ನು ಭರ್ತಿ ಮಾಡಬೇಕು. ಇದನ್ನು ಸೆಲ್ಫ್ ಮ್ಯಾಪಿಂಗ್ ಅಂತ ಕರೀತಾರೆ. ಆಯ್ಕೆ 2ರಲ್ಲಿ ಒಂದು ವೇಳೆ ಮತದಾರರ ಹೆಸರು 2002ರಲ್ಲಿ ನೋಂದಣಿಯಾಗದಿದ್ದರೆ ಅವರು ಅವರ ತಂದೆ, ತಾಯಿ, ಅಜ್ಜ, ಅಜ್ಜಿ ಅಥವಾ ಸಂಬಂಧಿಕರು ಅಂತ ಹೇಳ್ತೀವಲ್ವ, ಅವರ 2002ರ ಮತದಾರರ ಪಟ್ಟಿಯ ವಿವರಗಳನ್ನು ಒದಗಿಸಬೇಕಾಗ್ತದೆ. ಆಯ್ಕೆ 1ರಲ್ಲಿ ಹಿಂದಿನ ಎಸ್ ಐ ಆರ್ ಮತದಾರರ ಪಟ್ಟಿಯಲ್ಲಿದ್ದಂತೆ ಅಂದರೆ 2002ರ ಮತದಾರರ ಹೆಸರು, ಎಪಿಕ್ ಸಂಖ್ಯೆ ಲಭ್ಯ ಇದ್ದರೆ, ಆಗಿನ ಗುರುತಿನ ಚೀಟಿಯಲ್ಲಿ ಉಲ್ಲೇಖಿಸಲಾಗಿದ್ದ ಸಂಬಂಧಿಕರ ಹೆಸರು, ಅವರೊಂದಿಗಿನ ಸಂಬಂಧ, ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರದ ಹೆಸರು, ಕ್ಷೇತ್ರದ ಸಂಖ್ಯೆ, ಭಾಗದ ಸಂಖ್ಯೆ, ಕ್ರಮ ಸಂಖ್ಯೆ ನಮೂದು ಮಾಡಬೇಕು. ಆಯ್ಕೆ 2ರಲ್ಲಿ 2002ರ ಪಟ್ಟಿಯಲ್ಲಿ ಹೆಸರು ಇರುವ ಸಂಬಂಧಿಕರ ಅಂದರೆ ತಂದೆ, ತಾಯಿ ಇತ್ಯಾದಿ ವಿವರಗಳನ್ನು ನೀಡಬೇಕಾಗ್ತದೆ. ಹೆಸರು, ಎಪಿಕ್ ಸಂಖ್ಯೆ ಲಭ್ಯವಿದ್ದರೆ, ಎಲ್ಲರಲ್ಲಿ ಎಪಿಕ್ ಸಂಖ್ಯೆ ಇರೋದಿಲ್ಲ, ಕೆಲವು ಒಂದೊಮ್ಮೆ ನಮ್ಮ ತಂದೆ ಅಥವಾ ನಮ್ಮ ತಾತನ ಎಪಿಕ್ ಸಂಖ್ಯೆ ಈಗ ಹುಡುಕಕ್ಕಾದ್ರೆ ಆಗುತ್ತಾ, ಅವ್ರು ಸತ್ತೋದ ಮೇಲೆ ಹುಡುಕಕ್ಕಾಗಲ್ಲ, ಮತ್ತು ಅವ್ರದ್ದು ಎಪಿಕ್ ಸಂಖ್ಯೆ ನಮ್ಮಲ್ಲಿ ಕೂಡ ನೆನಪಿರೋದಿಲ್ಲ. ಲಭ್ಯ ಇದ್ದರೆ ಉಲ್ಲೇಖಿಸ್ಬೋದು, ಕಡ್ಡಾಯ ಅಂತೇನಿಲ್ಲ. ಮತ್ತು ಸಂಬಂಧಿಕರ ಹೆಸರು, ಅವರೊಂದಿಗಿನ ಸಂಬಂಧ, ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರದ ಹೆಸರು ಕಡ್ಡಾಯವಾಗಿ ನಮೂದು ಮಾಡಬೇಕಾಗ್ತದೆ. ಇನ್ನು ಭಾಗ 3ರಲ್ಲಿ ಮತದಾರರು ಈಗಿನ ವಿವರಗಳನ್ನು ನೀಡಬೇಕು. ಈ ಭಾಗದಲ್ಲಿ ಜನ್ಮ ದಿನಾಂಕವನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಆಧಾರ್ ಸಂಖ್ಯೆ ನೀಡುವುದು ಐಚ್ಛಿಕ, ನೀಡಬಹುದು, ನೀಡದೇ ಇರಬಹುದು. ಇನ್ನು ಮೊಬೈಲ್ ಸಂಖ್ಯೆ, ತಂದೆ ಅಥವಾ ಪೋಷಕರ ಹೆಸರು, ಅವರ ಎಪಿಕ್ ಸಂಖ್ಯೆ ಲಭ್ಯವಿದ್ದರೆ, ತಾಯಿಯ ಹೆಸರು, ಅವರ ಎಪಿಕ್ ಸಂಖ್ಯೆ ಲಭ್ಯ ಇದ್ದರೆ, ಸಂಗಾತಿಯ ಹೆಸರು ಅನ್ವಯವಾಗುತ್ತಿದ್ದಲ್ಲ ಅಂದರೆ ಮದುವೆ ಆಗಿದ್ದರೆ, ಅವರ ಎಪಿಕ್ ಸಂಖ್ಯೆ ಲಭ್ಯ ಇದ್ದರೆ ನೀಡಬೇಕು. ಈ ಮಾಹಿತಿಗಳನ್ನು ಗಣತಿ ನಮೂನೆಯ 2 ಪ್ರತಿಗಳಲ್ಲಿ ಭರ್ತಿ ಮಾಡಿ ಅನಂತರ ಮತದಾರರ ಅಥವಾ ಕುಟುಂಬದ ಯಾವುದೇ ವಯಸ್ಕರು ದಿನಾಂಕದೊಂದಿಗೆ ಸಹಿ ಹಾಕಬೇಕು ಅಥವಾ ಹೆಬ್ಬೆಟ್ಟು ಒತ್ತಬೇಕು. 2 ಪ್ರತಿಗಳಿಗೆ BLO ಕೂಡ ಸಹಿ ಹಾಕ್ತಾರೆ. 1 ಪ್ರತಿಯನ್ನು ಮತದಾರರು ಇಟ್ಕೊಂಡ್ರೆ ಇನ್ನೊಂದು ಪ್ರತಿಯನ್ನು ಮತಗಟ್ಟೆ ಅಧಿಕಾರಿಗಳಿಗೆ ಕೊಡಬೇಕು, ಅಂದರೆ BLOಗಳು ತಗೊಂಡೋಗ್ತಾರೆ. ಮತದಾರರು ಭರ್ತಿ ಮಾಡಿ ಸಹಿ ಮಾಡಿದ ನಮೂನೆ ಪ್ರತಿಯನ್ನು ಅನಂತರ ಸ್ಕ್ಯಾನ್ ಮಾಡಲಾಗ್ತದೆ. ಪ್ರತಿಯೊಬ್ಬರಿಗೂ SIRನಲ್ಲಿ ಭಾಗವಹಿಸಲು ಬೇಕಾದಷ್ಟು ಅವಕಾಶ ನೀಡುವುದಕ್ಕಾಗಿ ಭರ್ತಿ ಮಾಡಿದ ಗಣತಿ ನಮೂನೆಗಳನ್ನು ಸಂಗ್ರಹಿಸಲು ಅಗತ್ಯ ಬಿದ್ದರೆ ಬೂತ್ ಮಟ್ಟದ ಅಧಿಕಾರಿಗಳು ಕನಿಷ್ಠ 3 ಬಾರಿ ಭೇಟಿ ನೀಡ್ತಾರೆ ಅಂತ ಕೂಡ ಆಯೋಗ ಹೇಳಿದೆ. ಅಂದರೆ ಒಂದು ಬಾರಿ ಲಭ್ಯ ಇರಲಿಲ್ಲ ಅಂದರೆ ಮನೆಯಲ್ಲಿಲ್ಲ, ಬೇರೆ ಊರಿಗೆ ಹೋಗಿದ್ದಾರೆ ಅಂದರೆ ಮತ್ತೊಮ್ಮೆ ಬರ್ತಾರೆ, ಅಥವಾ ಅವ್ರ ಮನೆಗೆ ಬಾಗಿಲಿಗೆ ಒಂದು ನಂಬರನ್ನು ಹಚ್ಚಿ ಹೋಗ್ತಾರೆ, ಆ ನಂಬರನ್ನು ನೋಡಿ ನಾವಾದರೂ ಬಂದು ಕರೆ ಮಾಡಬೇಕು, ನಾವು ಬಂದಿದ್ದೀವಿ, ನಮ್ಮ ಮಾಹಿತಿ ಕೊಡಲಿಕ್ಕೆ ನಾವು ಬರಬೇಕಾ ಅಥವಾ ನೀವು ಬರ್ತೀರಾ ಅಂತ ಕೇಳಬೇಕಾಗ್ತದೆ. 3 ಬಾರಿ ಬರ್ತಾರೆ. 2002ರ ಪಟ್ಟಿ ವಿವರ ಪಡೆಯೋದು ಭಾಳ ಮಂದಿಗೆ ಸವಾಲಾಗಿದೆ ಮತ್ತು ಕನ್ಫ್ಯೂಸಸ್ ಇದೆ. ಆ ಬಗ್ಗೆ ನೋಡೋದಾದರೆ ಈ ಗಣತಿ ನಮೂನೆ ಭರ್ತಿ ಮಾಡುವಾಗ 2002ರಲ್ಲಿ ನಡೆದಿದ್ದ SIRನ ಮತದಾರರ ಪಟ್ಟಿಯಲ್ಲಿನ ವಿವರಗಳನ್ನು
ನಮೂದಿಸುವುದು ಕಡ್ಡಾಯ ಆಗಿದೆ. 2002 SIRನ ಭಾಗವಾಗಿದ್ದ ಮತದಾರರು ಆಗಿನ ಮತದಾರರ ಪಟ್ಟಿಯ ವಿವರಗಳನ್ನು ಸಂಗ್ರಹಿಸಿಟ್ಕೊಳ್ಬೇಕು. ಮೊದಲೇ ಸಂಗ್ರಹಿಸಿಕೊಂಡ್ರೆ ಗಣತಿ ನಮೂನೆ ಭರ್ತಿ ಮಾಡುವ ಸಂದರ್ಭದಲ್ಲಿ ಅನುಕೂಲ ಆಗ್ತದೆ. ಕ್ಷೇತ್ರದ ಸಂಖ್ಯೆ, ಕ್ರಮಸಂಖ್ಯೆ, ಭಾಗಸಂಖ್ಯೆ ಇತ್ಯಾದಿ ಮಾಹಿತಿಗಳನ್ನು ನೀಡಬೇಕಾಗ್ತದೆ. ಮೊದಲು ಮತದಾರರು 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇತ್ತೆ ಅಂತ ಖಚಿತಪಡಿಸಿಕೊಳ್ಬೇಕು. 2002 ಇಲ್ಲಿಯವರೆಗೆ 24 ವರ್ಷಗಳ ಮತದಾರರ ಪಟ್ಟಿಯಲ್ಲಿ ಹಲವು ಬದಲಾವಣೆಗಳಾಗಿವೆ. ಜೊತೆಗೆ 2008 ಕ್ಷೇತ್ರ ಮರುವಿಂಗಡಣೆ ಆಗಿದೆ. ರಾಜ್ಯದಲ್ಲಿರುವ ಒಟ್ಟು ಕ್ಷೇತ್ರಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗಿಲ್ಲ, ಆದರೂ ಕೂಡ ಹಲವು ಕ್ಷೇತ್ರಗಳ ಗಡಿಗಳು ಬದಲಾಗಿವೆ. ಒಂದು ಕ್ಷೇತ್ರದಲ್ಲಿದ್ದ ಮತಗಟ್ಟೆಯು ಮತ್ತೊಂದು ಕ್ಷೇತ್ರದ ಪಾಲಾಗಿದೆ. ಜೊತೆಗೆ ಜಿಲ್ಲೆ, ತಾಲೂಕುಗಳ ವಿಂಗಡಣೆಯಿಂದಲೂ ಕೆಲವೊಂದು ಗೊಂದಲಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ. ಅಂತಹ ಸಂದರ್ಭದಲ್ಲಿ ಮತದಾರರು BLO ನೆರವು ಪಡೆಯಬಹುದು. BLO ಈ ಬಗ್ಗೆ ತರಬೇತಿಯನ್ನು ಕೂಡ ಈಗಾಗಲೇ ಆಯಾ ಜಿಲ್ಲೆಯ ಚುನಾವಣಾಧಿಕಾರಿಗಳು, ಜಿಲ್ಲಾಡಳಿತಗಳು ತರಬೇತಿಯನ್ನು ನೀಡಿವೆ. ಆಗಿನ ಮತದಾರರ ಪಟ್ಟಿ ವಿವರಗಳನ್ನು BLO ಅವರ ಬಳಿ ಇರ್ತದೆ. 2002 ಪಟ್ಟಿ ಅವರ ಮೂಲಕ ವಿವರಗಳನ್ನು ಸಂಗ್ರಹಿಸಬಹುದು. ಅಲ್ಲದೆ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ವೆಬ್ಸೈಟ್ನಲ್ಲಿ https://CEO.Karnataka.gov.in/en ಅಲ್ಲಿ ಕೂಡ ನೋಡಬಹುದು. ಈ ವೆಬ್ಸೈಟ್ನಲ್ಲಿ ಮತದಾರರ ಪಟ್ಟಿ 2002 ಎಂಬ ಆಯ್ಕೆ ಇರ್ತದೆ. ಅದನ್ನು ಕ್ಲಿಕ್ ಮಾಡಿ ಹೆಸರು, ಸಂಬಂಧಿಕರ ಹೆಸರು ಅಥವಾ ಎಪಿಕ್ ಸಂಖ್ಯೆ ಇನ್ನಿತರ ಮಾಹಿತಿಗಳನ್ನು ನಮೂದಿಸಿ ಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಕ್ಷೇತ್ರ ಸಂಖ್ಯೆ, ಪಾರ್ಟ್ ನಂಬರ್ ತಿಳಿದಿದ್ದರೆ ಆ ವಿವರವನ್ನು ನೀಡಿಯೂ ಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಜೊತೆಗೆ ಭಾರತೀಯ ಚುನಾವಣಾ ಆಯೋಗದ ವೆಬ್ಸೈಟ್ ECINET ಮೊಬೈಲ್ ಆ್ಯಪ್ ಮೂಲಕವೂ ಪಟ್ಟಿಯನ್ನು

ಇದ್ದರೆ, ನಿಮಗೆ ಹಳ್ಳಿಗಳಲ್ಲಾದರೆ ಬಿ ಎಲ್ ಓಗಳು ಆಯಾ ಶಾಲೆ ಶಿಕ್ಷಕರು ಬಹುತೇಕರು ಇರ್ತಾರೆ, ಅವರನ್ನು ನೋಡ್ಬೋದು. ಅಥವಾ ಸಿಟಿ ಮತ್ತು ನಗರ ಪಟ್ಟಣ ಪ್ರದೇಶಗಳಲ್ಲಿ ಬಿ ಎಲ್ ಓಗಳು ಇರ್ತಾರೆ, ನಿಮ್ಮ ಬೂತ್ ಮಟ್ಟದಲ್ಲಿ ಬಿ ಎಲ್ ಓಗಳು ಇರ್ತಾರೆ, ಬಹುತೇಕರು ಶಿಕ್ಷಕರು ಇರ್ತಾರೆ. ಅವರನ್ನು ನೀವು ಸಂಪರ್ಕ ಮಾಡಿದರೆ ಅವರು ನಿಮಗೆ ಮಾಹಿತಿ ಕೊಡ್ತಾರೆ. ಒಂದು ವೇಳೆ ಅವರು ಬೂತಲ್ಲಿ ಬರಲಿಲ್ಲ ಅಂತಂದರೆ ಇನ್ನೊಂದು ಬೂತಲ್ಲಿ ಬರ್ಬೋದು ನಿಮ್ಮ ಹೆಸರು ಅಂತ ಹೇಳ್ತಾರೆ, ಅಲ್ಲಿ ನೀವು ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಬೋದು. ಹಾಂ, ಎಸ್ ಐ ಆರ್ ಗಣತಿ ನಮೂನೆ ಭರ್ತಿ ಮಾಡೋದ್ರ ಬಗ್ಗೆ ಒಂದು ಮಾಹಿತಿ ಕೇಳಿದಿರಲ್ವ, ಈಗೊಂದು ಅಭಿಮನ್ಯು ಚಿತ್ರದ ಒಂದು ಗೀತೆ ಕೇಳಿ.

ಕೇಳುಗರೆ, ಈ ಅಭಿಮಾನ್ಯು ಚಿತ್ರದ ಗೀತೆಯನ್ನ ಕೇಳ್ತಾ ಈ ತಿಂಗಳದ ಮಾಹಿತಿ ಮನೋರಂಜನೆಯ ಯುವ ವೈವಿಧ್ಯವನ್ನ ಮುಗಿಸುವೆ. ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಸಿಗುತ್ತೇನೆ. ನಮಸ್ಕಾರ.

0: ಇದುವರೆಗೆ ಯುವ ವೈವಿಧ್ಯ ಮಾಹಿತಿ ಮನೋರಂಜನೆ ಕಾರ್ಯಕ್ರಮ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ವೆಂಕಟೇಶ್ ಹೂಗಾರ್.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯವಾಗುತ್ತಲಿದೆ 6 ಗಂಟೆ. ಈಗ ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ.

ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. 6:10 ಪ್ರಕಟಣೆಗಳು. 6:15 ವಚನ ಗಾಯನವನ್ನು ಕೇಳಲಿದ್ದೀರಿ. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ. ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕುರಿತು ತಜ್ಞರಾದ ಡಾಕ್ಟರ್ ಬಸ್ಸಯ್ಯ ಹಿರೇಮಠ ಅವರು ಮಾಡಿದ ಭಾಷಣದ ಅವತರಣಿಕೆ ಕೇಳಲಿದ್ದೀರಿ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. 7:20 ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ಗುಮಗೇರ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು ಆಲಿಸಲಿದ್ದೀರಿ. ಇನ್ನು 7:45 ಹಿಂದಿ ಚಿತ್ರಗೀತೆಗಳು. 8:15 ಒಡಿಶಾದ ಪುರಿಯಲ್ಲಿ ಜರುಗುವ ಜಗನ್ನಾಥ ರಥಯಾತ್ರೆ ಕುರಿತು ಬಾನುಲಿ ವರದಿಯನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ. 8:30 ಜನಪದ ಸಂಗೀತ. ರಾಯಚೂರು ತಾಲೂಕಿನ ದಿಂಡಿ ಗ್ರಾಮದ ಮಾಧವ್ ಸಿಂಗ್ ರಜಪೂತ್ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು. 9:15 ಭಾವಗೀತೆಗಳು. 9:30 ಕನ್ನಡ ಭಾರತಿ ಕಾರ್ಯಕ್ರಮ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಕದ್ರಿ ಗೋಪಾಲನಾಥ್ ಅವರಿಂದ ಸ್ಯಾಕ್ಸೋಫೋನ್ ವಾದನದ ಧ್ವನಿ ಮುದ್ರಿಕೆ. 10:30 ಕನ್ನಡ ಚಿತ್ರಗೀತೆಗಳು. ಈ ಎಲ್ಲ ಕಾರ್ಯಕ್ರಮಗಳು ನಿಲಯದ ಈ ಸಂಜೆಯ ಪ್ರಸಾರದಲ್ಲಿ.

ಇನ್ನು ನಾಳೆಯ ಬೆಳಗಿನ ಪ್ರಸಾರದಲ್ಲಿ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಸುದರ್ಶನ್ ಕುಮಾರ್ ಅವರಿಂದ ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, 6:35 ದೇಶಭಕ್ತಿಗೀತೆ ಸಿದ್ದಯ್ಯ ಪುರಾಣಿಕವರ ರಚನೆ ವೃಂದಗಾನದಲ್ಲಿ, 6:40 ರೈತರಿಗೆ ಸಲಹೆ ಅಮರೇಶ್ ಆಶಯಾಳಿಯವರಿಂದ, 6:45 ಜನಪದ ಗೀತೆಗಳು, 7:15 ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ, ಓದಿದವರು ಬಸವರಾಜ್, ನಿರ್ವಹಣೆ ವೆಂಕಟೇಶ್ ಬೇವಿನವೆಂಚಿ, 7:45 ಚಿತ್ರಗೀತೆಗಳು, 8:30 ವಚನ ಗಾಯನ ಕಾರ್ಯಕ್ರಮ, 9:05 ವಂದೇ ಮಾತರಂ, 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ, ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ, ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ, 9:30 ಚಿತ್ರಗೀತೆಗಳ ಆಧರಿಸಿದ ಕಾರ್ಯಕ್ರಮ ಹನಿ ಹನಿ ಇಬ್ಬನಿ, ಪ್ರಸ್ತುತಿ ಡಾಕ್ಟರ್ ಬಿಎಂ ಶರಭೇಂದ್ರಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಇನ್ನು 10:02, 10:32, 11:02 ಹಾಗೂ 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸಲಿದ್ದೀರಿ. ಇನ್ನು ನಾಳೆಯ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಮಹಿಳೆಯರ ಕಾರ್ಯಕ್ರಮ, 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ವಿಷಯ ಪಿಎಂ ಸ್ಟಾರ್ಟ್ಅಪ್ ಇಂಡಿಯಾ, 12:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ ನಾರಾಯಣ, 2:40 ಗಾಂಧಿ ಸ್ಮೃತಿ ಕಾರ್ಯಕ್ರಮ, 3:00 ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು. ಇನ್ನು ನಾಳೆಯ ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವಾಣಿ ಕಾರ್ಯಕ್ರಮದಲ್ಲಿ ಮೂಢನಂಬಿಕೆಗಳು ಈ ಕುರಿತು ಮಾತನಾಡುತ್ತಾರೆ ಜಯಶ್ರೀ, ನಂತರ ಭಾವಗೀತೆಗಳು ಸಿರ್ವಾರದ ಎನ್ ಕೆ ಶಂಕರಪ್ಪ ಅವರಿಂದ, 6:15 ವಿಜ್ಞಾನ ರಶ್ಮಿ ಕಾರ್ಯಕ್ರಮದಲ್ಲಿ ಜೀವಕೋಶಗಳು ಮತ್ತು ಅದರ ಕಾರ್ಯಚಟುವಟಿಕೆ ಕುರಿತು ಮಾಹಿತಿ, ಪ್ರಸ್ತುತಿ ವಿಜಯಶ್ರೀ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ, 6:51 ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ, ಭಾಗವಹಿಸುತ್ತಾರೆ ಶ್ರೀಮತಿ ರೂಪಾಯಲ್, ಜಂಟಿ ಕೃಷಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು, ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 7:20 ಜನಪದ ಸಂಗೀತ, ತುಂಬರಗುಡ್ಡಿ ಗ್ರಾಮದ ಮಾರಪ್ಪ ದಾಸರ್ ಮತ್ತು ವೆಂಕಪ್ಪ ದಾಸರ್ ಅವರಿಂದ ತತ್ವಪದಗಳು, 7:45 ನಿಮ್ಮ ಕರೆ ನಿಮಗೊಂದು ಗೀತೆ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ, 8:30 ಜನಪದ ಸಂಗೀತ, ಕುಷ್ಟಗಿ ತಾಲೂಕಿನ ನರಸಣ್ಣ ಸೋನಾರ್ ಅವರಿಂದ ರಂಗಗೀತೆಗಳು, 9:15 ಭಾವಗೀತೆಗಳು, 9:30 ಕರೆಂಟ್ ಅಫೇರ್ಸ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ, ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜಾದೇವಿ ಅವರಿಂದ ಹಾಡುಗಾರಿಕೆಯ ಧ್ವನಿ ಮುದ್ರಿಕೆ, 10:30 ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಕಾರ್ಯಕ್ರಮ ವಿವರಣೆಯಲ್ಲಿ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯವಾಗುತ್ತಲಿದೆ 6:05. ಈಗ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:10 ಕೇಳೋಣ ಪ್ರಕಟಣೆಗಳನ್ನ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಜವಾಹರ್ ನವೋದಯ ವಿದ್ಯಾಲಯ ಕನ್ನಾಪುರಹಟ್ಟಿ ಮುದಗಲ್ ತಾಲೂಕು ಲಿಂಗಸ್ಕೂರ್ ಜಿಲ್ಲಾ ರಾಯಚೂರಿವರ ಪ್ರಕಟಣೆ. JNVST 2027 ಮೂಲಕ 6ನೇ ತರಗತಿ ಪ್ರವೇಶಕ್ಕೆ ಸಂಬಂಧಿಸಿದ ಪ್ರಕಟಣೆ ಈ ರೀತಿಯಾಗಿದೆ. ಜವಾಹರ ನವೋದಯ ವಿದ್ಯಾಲಯ ಕನ್ನಾಪುರಹಟ್ಟಿ ಮುದಗಲ್ ತಾಲೂಕು ಲಿಂಗಸ್ಕೂರ್ ಜಿಲ್ಲಾ ರಾಯಚೂರು. ಇವರು ಕರ್ನಾಟಕದಲ್ಲಿ 2027 ಹಾಗೂ 28ನೇ ಶೈಕ್ಷಣಿಕ ವರ್ಷದ JNVST 2027 ಪ್ರವೇಶಾತಿ ಆರಂಭವಾಗಿದ್ದು ಆಸಕ್ತರು ಇದರಲ್ಲಿ ಭಾಗವಹಿಸಬಹುದು. ಹಾಗೆಯೇ ನವೋದಯ ವಿದ್ಯಾಲಯ ಸಮಿತಿ ಶಿಕ್ಷಣ ಸಚಿವಾಲಯದ ಅಧೀನದಲ್ಲಿರುವ ಸಾಹಿತ್ಯ ಸಂಸ್ಥೆ ನೋಯ್ಡಾ ಉತ್ತರ ಪ್ರದೇಶ. ಇವರು ತಿಳಿಸಿರುವ ಪ್ರಕಟಣೆಯಂತೆ 6ನೇ ತರಗತಿ JNVST 2027 ಪ್ರವೇಶ ಅರ್ಜಿಗಳ ಸಲ್ಲಿಕೆಗಾಗಿ ಆನ್ಲೈನ್ ಪೋರ್ಟಲ್ ಆರಂಭಿಸುವ ಕುರಿತು ಅಧಿಸೂಚನೆ ನೀಡಲಾಗಿದೆ. 2027 ಹಾಗೂ 28ನೇ ಶೈಕ್ಷಣಿಕ ವರ್ಷದ ಜವಾಹರ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ JNVST 2027 ಮೂಲಕ 6ನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ನೋಂದಣಿ ಪೋರ್ಟಲ್ ಆರಂಭಿಸಲಾಗಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/7/2026 ಆಗಿರುತ್ತದೆ. ಅಭ್ಯರ್ಥಿಗಳು ಯಾವುದೇ ಶುಲ್ಕವಿಲ್ಲದೆ ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು. ವೆಬ್ಸೈಟ್ ವಿಳಾಸ ಈ ರೀತಿಯಾಗಿದೆ: https://navodaya.gov.in. ಪ್ರವೇಶ ಮಾಹಿತಿ ಪುಸ್ತಕ https://navodaya.gov.in. ಇದರಲ್ಲಿ ನಾವು ನೋಂದಣಿಯನ್ನು ಮಾಡಿಕೊಂಡು ತಾವು ಇದರಿಂದ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ನವೋದಯ ವಿದ್ಯಾಲಯ ಸಮಿತಿಯಿಂದ ಪ್ರಕಟಿಸಲಾಗಿದೆ.
5: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:15:30.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಈಗ ಕೇಳಿ ರೋಹಿಣಿ ದೇಶಪಾಂಡೆಯವರ ಧ್ವನಿಯಲ್ಲಿ ಅಕ್ಕ ಮಹಾದೇವಿಯವರ ವಚನವನ್ನು.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕಾರ್ಯಕ್ರಮದ ಕೊನೆಯಲ್ಲಿ ಬಸವಣ್ಣನವರ ವಚನ ರೇಣುಕಾ ನಾಕೋಡಿಯವರ ಧ್ವನಿಯಲ್ಲಿ.

ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನವನ್ನ ಕೇಳಿದ್ರೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:30. ಈಗ ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಾರ್ತಾಪತ್ರ, ಬರೆದವರು ಎನ್ ಚಂದ್ರಶೇಖರ್, ಓದುತ್ತಿರುವವರು ಸಹನ. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೂನ್ 29ರಿಂದ ಆರಂಭವಾಗಿದ್ದು ಪ್ರಗತಿ ಉತ್ತಮವಾಗಿದೆ. ಗಣತಿ ನಮೂನೆ ವಿತರಣೆ ಮತ್ತು ಮಾಹಿತಿ ಡಿಜಿಟಲೀಕರಣ ಮಾಡಿರುವ ಜಿಲ್ಲೆಗಳ ಪೈಕಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಜಿಲ್ಲೆಯಲ್ಲಿ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಜೂನ್ 16ರವರೆಗಿನ ಅಂಕಿಅಂಶಗಳಂತೆ ಇರುವ ಒಟ್ಟು 10,69,504 ಮತದಾರರ ಪೈಕಿ 10,30,835 ಮತದಾರರನ್ನು ಮ್ಯಾಪಿಂಗ್ ಮಾಡಿ 97% ಗುರಿ ಸಾಧನೆ ಮಾಡಿದ್ದಾರೆ. 2025-26 ಸಾಲಿನಲ್ಲಿ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಪದ್ಧತಿ ವಿರುದ್ಧದ 416 ತಪಾಸಣೆಗಳನ್ನು ಕೈಗೊಂಡು 27 ಮಕ್ಕಳನ್ನು ಪತ್ತೆ ಹಚ್ಚಲಾಗಿದ್ದು, ಈ ಪೈಕಿ ಇಬ್ಬರು ಬಾಲಕಾರ್ಮಿಕರು ಹಾಗೂ 25 ಕಿಶೋರ ಕಾರ್ಮಿಕರು ಇರುವುದು ಕಂಡುಬಂದಿದೆ. ಪತ್ತೆ ಹಚ್ಚಿದ ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಯ ಮೂಲಕ ಮುಖ್ಯವಾಹಿನಿ ಶಾಲೆಗೆ ಸೇರಿಸಿ ಪುನರ್ವಸತಿ ವ್ಯವಸ್ಥೆ ಮಾಡಲಾಗಿರುತ್ತದೆ. 2026-27 ಸಾಲಿನ ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗಳು ಜಿಲ್ಲೆಯಲ್ಲಿ ಈಗಾಗಲೇ ಆರಂಭವಾಗಿದ್ದು, ಮಳೆಯ ಕೊರತೆಯ ಕಾರಣದಿಂದಾಗಿ ಕೃಷಿ ಚಟುವಟಿಕೆಗಳಿಗೆ ತೀರಾ ಹಿನ್ನಡೆಯಾಗಿದೆ. ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗದ ಕಾರಣ ಜಿಲ್ಲೆಯ ಎಲ್ಲಾ ತಾಲೂಕುಗಳ ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆಯಲ್ಲಿ ರಾಗಿ, ಮುಸುಕಿನ ಜೋಳ, ನೆಲಗಡಲೆ, ತೊಗರಿ ಮತ್ತು ಅಲಸಂದಿ ಪ್ರಮುಖ ಬೆಳೆಗಳಾಗಿದ್ದು, ಈ ವರ್ಷದ ಮುಂಗಾರು ಹಂಗಾಮಿಗೆ 126,854 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ. ಮೇ ತಿಂಗಳ ಅಂತ್ಯದಿಂದ ಇಲ್ಲಿಯವರೆಗೆ ಕಳೆದ ವರ್ಷ 8.9% ಬಿತ್ತನೆ ಗುರಿ ಸಾಧನೆಯಾಗಿತ್ತು. ಆದರೆ ಈ ವರ್ಷ ಮಳೆಯ ತೀವ್ರ ಕೊರತೆಯಿಂದಾಗಿ 3.1% ಬಿತ್ತನೆಯಾಗಿರುವುದು ರೈತರಲ್ಲಿ ತೀವ್ರ ಆತಂಕ ಮೂಡಿಸುವಂತಾಗಿದೆ. ಮಹಿಳೆಯರಲ್ಲಿ ಹೆಚ್ಚುತ್ತಿರುವ ಗರ್ಭಕಂಠ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಗರ್ಭಕಂಠ ಕ್ಯಾನ್ಸರ್ ವಿರುದ್ಧದ ಲಸಿಕೆಯನ್ನು 14ರಿಂದ 15 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ನೀಡುವ ಮಹತ್ವದ ಕಾರ್ಯಕ್ರಮಕ್ಕೆ ಇತ್ತೀಚೆಗಷ್ಟೇ ಚಾಲನೆ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ನಿಗದಿತ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಎಚ್ಪಿವಿ ಲಸಿಕೆಯನ್ನು ಉಚಿತವಾಗಿ ನೀಡುವ ಪ್ರಕ್ರಿಯೆ ಆರಂಭವಾಗಿ ಪ್ರಗತಿಯಲ್ಲಿದೆ. ಎಚ್ಪಿವಿ ಲಸಿಕೆ ಕುರಿತು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಸ್ಎಸ್ ಮಹೇಶ್ ಕುಮಾರ್ ತಿಳಿಸಿದ್ದಾರೆ. ಈ ಬಾರಿ ಜಿಲ್ಲೆಯಲ್ಲಿ ಮಳೆ ತೀವ್ರ ಕೊರತೆಯಾಗುವ ಸಾಧ್ಯತೆಗಳಿರುವುದರಿಂದ ಕೃಷಿ ಚಟುವಟಿಕೆಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇರುವ ಕಾರಣ ಬೆಳೆ ವಿಮೆ ನೋಂದಣಿಗೆ ಹೆಚ್ಚಿನ ಆದ್ಯತೆ ನೀಡಲು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಜಿಲ್ಲಾಧಿಕಾರಿ ಜಿ ಪ್ರಭು ನೀಡಿದ್ದು, ಈ ವರ್ಷದಲ್ಲಿ 80,000 ರೈತರನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ನೋಂದಾಯಿಸುವ ಗುರಿ ನೀಡಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು ಬ್ಯಾಂಕಿಗೆ ಸಾಲ ಸೌಲಭ್ಯಕ್ಕಾಗಿ ಮತ್ತು ಸಾಲ ಮರುಪಾವತಿ ಮಾಡಲು ಬರುವ ರೈತರಿಗೆ ಬೆಳೆ ವಿಮೆ ಕುರಿತು ಅರಿವು ಮೂಡಿಸಿ ನೋಂದಾಯಿಸಲು ಮುಂದಾಗಬೇಕೆಂದು ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಗೆ ತೋಟಗಾರಿಕಾ ಬೆಳೆಗಳಾದ ಮಾವು, ದ್ರಾಕ್ಷಿ, ದಾಳಿಂಬೆಗೆ ಬೆಳೆ ವಿಮೆ ಮಾಡಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ. ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳಿಗೆ ಸೇರಿದ 2,823 ಎಕರೆ ಕೃಷಿ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಭೂಸ್ವಾಧೀನ ಮಾಡಿಕೊಳ್ಳುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ರೈತರು ಜಿಲ್ಲಾಡಳಿತ ಭವನದ ಮುಂದೆ ಮಾರ್ಚ್ 16ರಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದು, ಧರಣಿ ಇಂದು 123ನೇ ದಿನಕ್ಕೆ ಕಾಲಿಟ್ಟಿದೆ. ಯಾವುದೇ ಕಾರಣಕ್ಕೂ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕೆಗಳಿಗೆ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಉದ್ದೇಶಿತ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸರ್ಕಾರ ಕೈಬಿಡಬೇಕು, ಅಲ್ಲಿಯವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಇತ್ತೀಚೆಗೆ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಇಬ್ಬರು ಪಾಕಿಸ್ತಾನಿ ಪ್ರಜೆಗಳನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಬಂಧಿಸಿ ಕ್ರಮ ಕೈಗೊಂಡಿದೆ. ಪಾಕಿಸ್ತಾನದ ಪ್ರಜೆಗಳಾದ ಫರ್ನಾಜ್ ಮತ್ತು ಅವರ ಪುತ್ರ ಮೊಹಮ್ಮದ್ ಫರ್ದೀನ್ ಅವರು ಪಡಿತರ ಚೀಟಿ ಮತ್ತು ಮತದಾರರ ಗುರುತಿನ ಚೀಟಿಯನ್ನು ಪಡೆದು ಅಕ್ರಮವಾಗಿ ನೆಲೆಸಿರುವುದು ಬೆಳಕಿಗೆ ಬಂದಿತ್ತು. ಜುಲೈ 11ರಂದು ಜಿಲ್ಲೆಯ ವಿವಿಧ ಹಂತದ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡೆಸಲಾಯಿತು. ಜಿಲ್ಲೆಯಲ್ಲಿ ಬಾಕಿ ಇದ್ದ 54,292 ಪ್ರಕರಣಗಳ ಪೈಕಿ ಅದಾಲತ್ನಲ್ಲಿ ರಾಜಿ ಪಂಚಾಯಿತಿ ಮೂಲಕ ಇತ್ಯರ್ಥಪಡಿಸಲು 10,731 ಪ್ರಕರಣಗಳನ್ನು ಗುರುತಿಸಿ, ಈ ಪೈಕಿ 8,096 ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ಒಟ್ಟು 16 ಕೋಟಿ ರೂಪಾಯಿಗಳ ಮೊತ್ತದ ಪ್ರಕರಣಗಳನ್ನು ಬಗೆಹರಿಸಲಾಗಿದೆ. ಇದುವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಎನ್ ಚಂದ್ರಶೇಖರ್, ಓದಿದವರು ಸಹನ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:35.
2: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:37. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಕೇಳಿದ್ರೆ ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 2237449 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡದ ಉತ್ಸವ ಅದು ಒಂದು ದಿನದ ಉತ್ಸವವಲ್ಲ, ಅದು ನಿತ್ಯೋತ್ಸವ.
4: ಕನ್ನಡ ಕನ್ನಡಿಗ, ಈ ಬಾಂಧವ್ಯಕ್ಕೆ ನಿಲುಗಡೆ ಇಲ್ಲ. ಭಾಷಾ ಬಾಂಧವ್ಯವನ್ನು ನಮ್ಮ ಚಿತ್ತ ಭಿತ್ತಿಯಲ್ಲಿ ಜಾಗೃತಗೊಳಿಸೋಣ.

0: ಎಲ್ಲ ತರತಮ ಭಾವಗಳನ್ನು ಹೊರದೂಡಿ ಭಾವೈಕ್ಯ ತುಂಬಿದ ಸುಂದರ ನಾಡನ್ನು ಕಟ್ಟೋಣ.
1: ಸಿರಿಗನ್ನಡಂ ಗೆಲ್ಗೆ,
0: ಸಿರಿಗನ್ನಡಂ ಬಾಳ್ಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಪಾಗಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಬಾದಾಮಿ, ಕೊಪ್ಪಳ, ಅಣ್ಣಾವರ, ಬಂಟ್ವಾಳ ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿರುವ ಪ್ರಧಾನಿ. ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ. ಕೆಆರ್ಎಸ್ ಜಲಾಶಯದಿಂದ ಕುಡಿಯಲು ನೀರು ಬಿಡುಗಡೆ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ರಾಜ್ಯದಲ್ಲಿ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿ ಬರದ ವಾತಾವರಣ ನಿರ್ಮಾಣವಾಗಿದ್ದು ಕೇಂದ್ರ ಸರ್ಕಾರ ಕೂಡಲೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ನಷ್ಟ, ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಉದ್ಯೋಗ ನೀಡಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಸಿಸಿಟಿವಿ ಮೂಲಕ ನಿಗಾ ವಹಿಸಲು ನಿಯಂತ್ರಣ ಕೊಠಡಿ ತೆರೆಯಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ 39,000 ದೇವಸ್ಥಾನಗಳು ಇದ್ದು ಎ ವರ್ಗದ ದೇವಸ್ಥಾನಗಳಿಗೆ ಸಾಕಷ್ಟು ಹಣ ಬರುತ್ತಿದೆ. ಈ ನಿಟ್ಟನಲ್ಲಿ ಪ್ರತಿಯೊಂದು ಹುಂಡಿ ಮೇಲೆ ನಿಗಾ ವಹಿಸಲು ಸಿಸಿಟಿವಿ ಅಳವಡಿಸಿ ಕೇಂದ್ರ ಕಚೇರಿಯಿಂದ ನಿಗಾ ವಹಿಸುವ ಕುರಿತಂತೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ದೇವಸ್ಥಾನಗಳಲ್ಲಿ ಕಾಣಿಕೆ ಹುಂಡಿ ಕಳ್ಳತನ ಮತ್ತು ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಆಗುತ್ತಿರುವ ದುರುಪಯೋಗ ತಡೆಗಟ್ಟಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದೇವಸ್ಥಾನಗಳ ಹಣ ಅನ್ಯ ಉದ್ದೇಶಕ್ಕೆ ಬಳಸುವುದಿಲ್ಲ. ಶೇಕಡ 10% ಹಣವನ್ನು ಮಾತ್ರ ಸಿ ವರ್ಗದ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸಿದರೆ ಮರು ವಶಪಡಿಸಿಕೊಳ್ಳುವ ಬಗ್ಗೆ ರಾಜ್ಯ ಸರ್ಕಾರ ಷರತ್ತು ಹಾಕಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಗ್ಗೆ 1961 ಸೆಪ್ಟೆಂಬರ್ 28 ಮೈಸೂರು ಗೆಜೆಟ್ನಲ್ಲಿ ಸ್ಪಷ್ಟ ಉಲ್ಲೇಖವಿದೆ ಎಂದು ರಾಜ್ಯಪತ್ರದ ಪ್ರತಿ ಪ್ರದರ್ಶಿಸಿದರು. 1913 ಭಾರತೀಯ ಕಂಪನಿಗಳ ಕಾಯ್ದೆ ಅಡಿ ನೋಂದಣಿಯಾದ ಎಚ್ಎಂಟಿಗೆ ಅಂದಿನ ಮೈಸೂರು ರಾಜ್ಯ ಸರ್ಕಾರ ಜಾಲಹಳ್ಳಿ, ಪೀಣ್ಯ ಹಾಗೂ ಮ್ಯಾಕಲ ಚನ್ನೇನಹಳ್ಳಿಯಲ್ಲಿ ಭೂ ಸ್ವಾಧೀನ ಮಾಡಿ ಹಸ್ತಾಂತರಿಸುವಾಗ ಒಪ್ಪಂದವಾಗಿದ್ದು ಎಚ್ಎಂಟಿ ಕೈಗಾರಿಕಾ ಉದ್ದೇಶಕ್ಕೆ ಮಾತ್ರವೇ ಈ ಭೂಮಿ ಬಳಸಬೇಕು ಎಂದು ತಿಳಿಸಿದೆ. ಷರತ್ತು ಉಲ್ಲಂಘಿಸಿದರೆ ಮರಳಿ ಭೂಮಿಯನ್ನು ಸರ್ಕಾರ ವಶಕ್ಕೆ ಪಡೆಯಬಹುದು ಎಂದು ಉಲ್ಲೇಖಿಸಲಾಗಿದೆ. ಪಟ್ಟಾಭೂಮಿಗೆ ಈ ಷರತ್ತು ಇರುವಾಗ ಅರಣ್ಯ ಭೂಮಿಗೆ ಇರುವುದಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ 7 ಕೋಟಿ ಜನರ ಆಸ್ತಿಯಾದ ಈ ಬೆಲೆ ಬಾಳುವ ಪ್ರದೇಶವನ್ನು ಬೆಂಗಳೂರು ಉತ್ತರದ ನಿವಾಸಿಗಳಿಗೆ ಉತ್ತಮ ಶ್ವಾಸತಾಣವಾಗಿ ಉಳಿಸಬೇಕು ಹಾಗೂ ಭೂಮಿಯನ್ನು ಸರ್ಕಾರಕ್ಕೆ ಹಿಂತಿರುಗಿಸಬೇಕು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಒತ್ತಾಯಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾಗಲಕೋಟೆಯ ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣ ಲೋಕಾರ್ಪಣೆಗೊಳಿಸಲಿದ್ದಾರೆ. ಧಾರವಾಡದ ಅಳ್ನಾವರ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗವಹಿಸಲಿದ್ದಾರೆ. ಬಾದಾಮಿ ರೈಲು ನಿಲ್ದಾಣ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಈ ನಿಲ್ದಾಣಗಳನ್ನು ಅತ್ಯಾಧುನಿಕ ಸೌಲಭ್ಯಗಳು, ಸುಧಾರಿತ ಪ್ರಯಾಣಿಕರ ವಸತಿ ಗೃಹಗಳು ಹಾಗೂ ಸುಂದರವಾದ ವಿನ್ಯಾಸಗಳೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಇಂದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿವಾಸದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯ ಉಸ್ತುವಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗವಹಿಸಿದ್ದರು. ಇದಕ್ಕೂ ಮೊದಲು ದೆಹಲಿಯ ಸುರ್ಜೇವಾಲಾ ನಿವಾಸದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಜೊತೆಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ಸುರ್ಜೇವಾಲಾ ಅವರೊಂದಿಗೆ ಪ್ರತ್ಯೇಕ ಚರ್ಚೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿದ್ದು, ಇಂದು ಕೆಆರ್ಎಸ್ ಜಲಾಶಯದಿಂದ ಕುಡಿಯಲು ಹಾಗೂ ಜಿಲ್ಲೆಯ ಕೆರೆ ಮತ್ತು ನಾಲೆಗಳಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಹಾಗೂ ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿ ಜಿಲ್ಲಾಡಳಿತ ಮತ್ತು ಕಾವೇರಿ ನೀರಾವರಿ ನಿಗಮಕ್ಕೆ ನೀರು ಬಿಡುವಂತೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ನಾಲೆಗಳಿಗೆ ನೀರು ಬಿಡಲಾಗಿದೆ ಎಂದು ಮಂಡ್ಯ ಶಾಸಕ ರವಿಕುಮಾರ್ ಗೌಡ ತಿಳಿಸಿದ್ದಾರೆ. ನಿನ್ನೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕುಡಿಯಲು ಮಾತ್ರ ನೀರು ಬಳಕೆ ಮಾಡಿ ಎಂದು ಸೂಚಿಸಿತ್ತು. ಅದರಂತೆ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳು ಕುಡಿಯುವ ನೀರನ್ನು ಬಳಸಿಕೊಳ್ಳಬಹುದಾಗಿದ್ದು, ಕೃಷಿಗೆ ನೀರು ಬಳಸಿಕೊಳ್ಳದಂತೆ ಮನವಿ ಮಾಡಲಾಗಿದೆ. ರಾಜ್ಯ ಮತ್ತು ರಾಷ್ಟಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ 15%ರಷ್ಟು ಹಾಜರಾತಿಯಲ್ಲಿ ವಿನಾಯಿತಿ ನೀಡಲಾಗುವುದು ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳುವ ಕ್ರೀಡಾಪಟುಗಳಿಗೆ 25%ರಷ್ಟು ಹಾಜರಾತಿ ವಿನಾಯಿತಿ ನೀಡಲಾಗುವುದು. ಈ ಕುರಿತಂತೆ ಈಗಾಗಲೇ ಸರ್ಕಾರ ಆದೇಶ ಹೊರಡಿಸಿದೆ ಎಂದು ಹೇಳಿದ್ದಾರೆ. ವಿದ್ಯಾರ್ಥಿಗಳ ಹಾಜರಾತಿ 50%ರಷ್ಟು ಇದ್ದರೂ ಪರೀಕ್ಷೆ ಬರೆಯಲು ಅವಕಾಶ ನೀಡುವಂತೆ ಸೂಚಿಸಿದ್ದಾರೆ. 72,000 ಹುದ್ದೆಗಳ ನೇಮಕಾತಿಯಲ್ಲಿ 2%ರಷ್ಟು ಕ್ರೀಡಾ ಮೀಸಲಾತಿ ನೀಡಲಾಗುತ್ತಿದ್ದು, 2,000 ಹುದ್ದೆಗಳು ಕ್ರೀಡಾಪಟುಗಳಿಗೆ ಲಭ್ಯವಾಗಲಿವೆ. ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸ್, ಏಷ್ಯನ್ ಪ್ಯಾರಾ ಗೇಮ್ಸ್ಗಳಲ್ಲಿ ರಾಜ್ಯವನ್ನು ಪ್ರತಿನಿಧಿಸುವ ಕ್ರೀಡಾಪಟುಗಳಿಗೆ 500,000 ರೂಪಾಯಿ ವಿಶೇಷ ಪ್ರೋತ್ಸಾಹಧನ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ನಕಲಿ ನೋಟು ತಯಾರಿ ಮಾಡುತ್ತಿದ್ದ 7 ಮಂದಿಯನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾ ಅರುಣ್ ಕುಮಾರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಂಧಿತರಿಂದ ಪ್ರಿಂಟ್ ಮಾಡಿ ಇಟ್ಟಿದ್ದ ನಕಲಿ ನೋಟುಗಳು ಮತ್ತು ನೋಟು ತಯಾರಿಗೆ ಬಳಸಿದ ಮೆಷಿನ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಆರೋಪಿಗಳು ಕಳೆದ 1 ತಿಂಗಳ ಹಿಂದೆ ಬಾಡಿಗೆ ಮನೆ ಪಡೆದುಕೊಂಡು ನಕಲಿ ನೋಟು ತಯಾರಿಯಲ್ಲಿ ನಿರತವಾಗಿರುವುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಆರೋಪಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಜಿಪಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಇರುವ ಆರ್ಟೀರಿಯಲ್ ಹಾಗೂ ಸಬ್ ಆರ್ಟೀರಿಯಲ್ ರಸ್ತೆಗಳ ಸಮೀಕ್ಷೆಯನ್ನು ಡ್ಯಾಶ್ ಕ್ಯಾಮೆರಾಗಳ ಮೂಲಕ ನಡೆಸಿ ಕೂಡಲೇ ವರದಿ ಸಲ್ಲಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಎಂಜಿನಿಯರ್ಗಳ ವಾಹನಗಳಿಗೆ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಸಬೇಕು. ಅಳವಡಿಸಲಾಗಿರುವ ಡ್ಯಾಶ್ ಕ್ಯಾಮ್ಗಳ ಮೂಲಕ ಪ್ರತಿದಿನ ಬೆಳಗ್ಗೆ 7ರಿಂದ 9 ಗಂಟೆಯವರೆಗೆ ರಸ್ತೆ ಸಮೀಕ್ಷೆ ನಡೆಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಈ ಅವಧಿಯಲ್ಲಿ ವಾಹನಗಳ ಸಂಚಾರ ಕಡಿಮೆ ಇರುವುದರಿಂದ ಹೆಚ್ಚಿನ ರಸ್ತೆಗಳನ್ನು ಸಮೀಕ್ಷೆ ಮಾಡಲು ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಕ್ರಿಮಿನಲ್ಗಳಿಗೆ ಪೊಲೀಸರ ಹಾಗೂ ಕಾನೂನಿನ ಭಯವೇ ಇಲ್ಲದಂತಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಹಾವೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಹದಗೆಡುತ್ತಿರುವ ಕಾನೂನು ಸುವ್ಯವಸ್ಥೆಗೆ ಸ್ಥಳೀಯ ಪೊಲೀಸರ ಭ್ರಷ್ಟಾಚಾರವೇ ಪ್ರಮುಖ ಕಾರಣ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಏತ ನೀರಾವರಿ ಯೋಜನೆಗಳು ಇದ್ದರೂ ನೀರಾವರಿ ಇಲಾಖೆ ಕಳೆದ 3 ವರ್ಷಗಳಿಂದ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಇದುವರೆಗೂ 684,736 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾದ್ಯಂತ ಹಮ್ಮಿಕೊಳ್ಳಲಾಗಿದ್ದ ಮತದಾರರ ಪಟ್ಟಿ ಪರಿಶೀಲನೆಯ ಮನೆ ಮನೆ ಭೇಟಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ವಿವಿಧ ಕಾರಣಗಳಿಂದಾಗಿ 13,387 ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕುವ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿರುವ ಪ್ರಧಾನಿ. ಮತ್ತು ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ, ಕೆಆರ್ಎಸ್ ಜಲಾಶಯದಿಂದ ಕುಡಿಯಲು ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:51.

0: ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ತಾವು ಕೇಳಲಿದ್ದೀರಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕುರಿತು ತಜ್ಞರಾದ ಡಾಕ್ಟರ್ ಬಸಯ್ಯ ಹಿರಿಮಠ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು, ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಈಗ ಮೊದಲಿಗೆ ಕೇಳಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕುರಿತು ತಜ್ಞರಾದ ಡಾಕ್ಟರ್ ಬಸಯ್ಯ ಹಿರಿಮಠ ಅವರು ಮಾಡಿದ ಭಾಷಣದ ಅವತರಣಿಕೆ.
1: ಇಂಟೆಲಿಜೆನ್ಸ್ ಇನ್ ಅಗ್ರಿಕಲ್ಚರ್ ಅಂದರೆ ಕನ್ನಡದಲ್ಲಿ ನಾವು ಇದಕ್ಕೆ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಬಹಳ ಜನಕ್ಕೆ ನಮ್ಮ ರೈತರಿಗೆ, ರೈತರು ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನ ಯೂಸ್ ಮಾಡ್ತಾ ಇದ್ದಾರೆ, ಆದರೆ ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಯಾಕೆ ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಕೃಷಿಯಲ್ಲಿ ಯಾವ ಥರ ಯೂಸ್ ಮಾಡಿದರೆ, ಅಂದರೆ ನಾವು ಪ್ರಯೋಗ ಮಾಡಿದರೆ ನಮ್ಮ ಹೊಲದಲ್ಲಿ ಇಳುವರಿನ ಹೆಂಗೆ ಹೆಚ್ಚಿಸ್ಕೋಬೋದು, ನೀರನ್ನ ಯಾವ ಥರ ಸಮತೋಲನ ಮಾಡ್ಕೋಬೋದು, ಮತ್ತು ನಮ್ಮ ಖರ್ಚನ್ನ ಹೇಗೆ ಕಡಿಮೆ ಮಾಡ್ಬೋದು, ಯಾವ ಯಾವ ಥರನಾಗಿ ಖರ್ಚುಗಳನ್ನು ನಾವು ಕಡಿಮೆ ಮಾಡ್ಬೋದು, ಯಾವ ಥರ ಒಂದು ಈ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೈತನಿಗೆ ಸಹಾಯಕಾರಿಯಾಗಿ ಅಸ್ತ್ರವಾಗಿ ಬರುತ್ತದೆ, ಇದು ಯಾವ ಯಾವ ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ಕೊಳ್ತದೆ ರೈತರಿಗಾಗಿ ಅನ್ನೋದಕ್ಕೆ ನಾನು ಈ ಒಂದು ಚಿಕ್ಕ ನನ್ನ ಒಂದು ಅನುಭವವನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಇವತ್ತು ನಾನು ಕರ್ನಾಟಕದಲ್ಲಿರುವ ಕೃಷಿ ಮತ್ತು ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಪಾತ್ರ, ಕೃತಕ ಬುದ್ಧಿಮತ್ತೆಯ ಅನ್ವಯಗಳು ಏನು, ರೈತರಿಗೆ ಆಗ್ತಕ್ಕಂಥ ಲಾಭಗಳೇನು, ಸವಾಲು ಮತ್ತು ಪರಿಹಾರಗಳೇನು, ಮತ್ತು ಯಾವ ದೃಷ್ಟಿ ಯಾವ ಒಂದು ವಿಷನ್ ಇಟ್ಕೊಂಡು ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆಯನ್ನು ನಾವು ಒಂದು ಕೃಷಿಯಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಮೂಲವಾಗಿ ನಮ್ಮ ಭಾರತ ದೇಶದ ಬೆನ್ನೆಲುಬು ಆಗಿರತಕ್ಕಂಥ ಕೃಷಿಯನ್ನು ಅಳವಡಿಸ್ತಕ್ಕಂಥ ಎಲ್ಲ ಇಡೀ ಜಗತ್ತಿನ ಎಲ್ಲರೂ ಯಾರ್ಯಾರು ಇವತ್ತು ಆಹಾರವನ್ನು ಊಟ ಮಾಡ್ತಾ ಇದ್ದೀರಾ, ಭಾರತದ ಬೆಳೆಗಳೆಲ್ಲ ಹೊರದೇಶಗಳಿಗೆ ಹೋಗಿ ನಮ್ಮ ದೇಶದಲ್ಲಿ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲದಕ್ಕೂ ಕಾರಣ ಏನಪ್ಪ ಅಂದರೆ ನಮ್ಮ ರೈತಾಪಿ ವರ್ಗ, ನಮ್ಮ ಕೃಷಿ, ಭಾರತದ ಕೃಷಿ ಸರ್ವಶ್ರೇಷ್ಠ ಕೃಷಿ. ಈ ಒಂದು ಕೃಷಿಯಲ್ಲಿ ನಾವು ಹೆಚ್ಚಿನ ಲಾಭಗಳನ್ನು ನಾವು ರೈತರಿಗೆ ತರಬೇಕು, ರೈತರ ಬದುಕನ್ನು ಸ್ವಲ್ಪ ಈಸಿಯಾಗಿ ಮಾಡಬೇಕು, ಅವರಿಗೆ ಒಳ್ಳೆಯ ಮಾರುಕಟ್ಟೆ ಬೆಲೆಯನ್ನು ಕೊಡಬೇಕು, ಅವರಿಗೆ ಒಳ್ಳೆಯ ಥರದ ಪೆಸ್ಟಿಸೈಡ್ಸ್ ಫರ್ಟಿಲೈಸರ್ಗಳನ್ನು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ ಕೀಟಬಾಧೆಯನ್ನು ತಡೀಬೇಕು. ಅತಿ ಕಡಿಮೆ ಫರ್ಟಿಲೈಸರ್ ಯೂಸ್ ಮಾಡಿ ನಾವು ಹೆಚ್ಚಿನ ಒಂದು ಇಳುವರಿ ಅಲ್ಲದೇ

ಎಲ್ಲ ಮೊಬೈಲ್ಗಳಲ್ಲೂ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಡೆವಲಪ್ ಮಾಡಿರ್ತಕ್ಕಂಥ ಮೊಬೈಲ್ ಆ್ಯಪ್ಗಳು ಸಹ ಇವತ್ತು ರೈತರಿಗಾಗಿ ಮಾಡಿರ್ತಕ್ಕಂಥ ಆ್ಯಪ್ಗಳು ಸಾಕಷ್ಟು ಇವೆ. ಈಗ ನನ್ನ ಹೊಲದಲ್ಲಿ ನಾನು ಹೇಳಬೇಕಂತಂದರೆ, ನನ್ನ ಹೊಲದಲ್ಲಿ ಏನು ಮಾಡ್ತೀನಿ ನಾನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ, ಆದರೆ ನನಗೆ ಗೊತ್ತಿಲ್ಲ. ನಮ್ಮ ಮೊಬೈಲಿಂದ ಯಾವುದೇ ಒಂದು ಎಲೆಯನ್ನು ನೀವು ಮೊಬೈಲ್ ಕ್ಯಾಮ್ರಾದಲ್ಲಿ ಸ್ಕ್ಯಾನ್ ಮಾಡಿದಾಗ ಇದರಲ್ಲಿ ಕ್ಲೋರೋಫಿಲ್ ಅಂಶ ಎಷ್ಟಿದೆ, ಇದಕ್ಕೆ ಯಾವ ಡಿಸೀಸ್ ಇದೆ, ಇದು ಯಾವ ವೆರೈಟಿ ಇದೆ, ಇದಕ್ಕೆ ಯಾವ ನ್ಯೂಟ್ರಿಷನಲ್ ಅಂದರೆ ನಾವು ಕೊಡ್ತಕ್ಕಂಥ ಪೋಷಕಾಂಶಗಳ ಕೊರತೆ ಇದೆ, ನಾನು ಎಷ್ಟು ನೀರನ್ನು ಕೊಡ್ಬೋದು, ಇವೆಲ್ಲವನ್ನೂ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆ ಇಂದ ಡೆವಲಪ್ ಮಾಡಿರ್ತಕ್ಕಂಥ ಮೊಬೈಲ್ ಆ್ಯಪ್ಗಳಲ್ಲಿ ಇದು ಇದೆ. ಇದನ್ನು ರೈತರು ಯೂಸ್ ಮಾಡಿಕೊಳ್ಳಬೇಕು. ಯಾಕಂದರೆ ನಾನು ಯಾವಾಗ ಗೊಬ್ಬರ ಎಷ್ಟು ಕೊಡಬೇಕು ಅಂತ ಗೊತ್ತಿರಲಾರ್ದೆ 10 ಚೀಲ ಗೊಬ್ಬರ ಹಾಕೋದಲ್ಲ, 3 ಚೀಲ ಬೇಕಾಗಿರುತ್ತೆ. ಆ ಟೈಮಲ್ಲಿ 10 ಚೀಲ ಗೊಬ್ಬರ ಹಾಕಿದರೆ ಗಿಡ ಒಣಗೋಗುತ್ತೆ. ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಹಳ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ. ಹಂಗಾದ್ರೆ ಏನಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ, ನಮ್ಮೆಲ್ಲರಿಗೂ ಮೆಮರಿ ಪವರ್ ಇರುತ್ತೆ. ಕಂಪ್ಯೂಟರ್ ಅನ್ನೋದು ಒಂದು ಸ್ಟ್ಯಾಟಿಕ್ ಡಿವೈಸು, ಕಂಪ್ಯೂಟರ್ ಎಲ್ಲರೂ ಯೂಸ್ ಮಾಡಿರ್ತಾರೆ ಇವತ್ತು, ಮೊಬೈಲ್ ಎಲ್ಲರೂ ಯೂಸ್ ಮಾಡಿರ್ತಾರೆ. ಅಲ್ಲೇನಿರುತ್ತೆ, ನಾವು ಹೇಳಿದ್ದನ್ನ ಪ್ರೋಗ್ರಾಮ್ ಮಾಡಿಟ್ಟಿರ್ತೀವಿ, ಅದು ನಾವು ಹೇಳಿದಂಗೆ ಮಾಡುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಆ ಥರ ಅಲ್ಲ. ಕೃತಕ ಬುದ್ಧಿಮತ್ತೆ ಅಂದರೆ ನಾನು ಒಂದು ಮನುಷ್ಯನ ಒಂದು ಪ್ರತಿರೂಪದ ಆಲೋಚನೆಯನ್ನು ಮಾಡ್ತಕ್ಕಂಥ ಶಕ್ತಿ ಉಳ್ಳಂಥ, ಒಂದು ಜ್ಞಾನ ಉಳ್ಳಂಥ ಇದು ಟೆಕ್ನಾಲಜಿ. ಇದನ್ನು ಯಾವ ಥರ ಮಾಡ್ಬೋದು, ಇದು ತಾನೂ ಕಲಿಯುತ್ತೆ, ಕಲ್ಕೊಳ್ಳುತ್ತೆ, ಸ್ವಂತ ಕಲ್ಕೊಳ್ಳುತ್ತೆ, ನೋಡೋದ್ರಿಂದ ಕಲಿಯುತ್ತೆ, ಮತ್ತು ಮುಂದೆ ಏನು ಮಾಡಬೇಕನ್ನೋದನ್ನು ಸಹ ತಾನೇ ಡಿಸಿಷನ್ ತೊಗೊಳ್ಳುತ್ತೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಬರೀ ಕಂಪ್ಯೂಟರ್ ಅಂದರೆ ಏನಂದರೆ ನೀವು ಪ್ರೋಗ್ರಾಮ್ ಆನ್ ಮಾಡಿ ವರ್ಕ್ ಮಾಡಿದರೆ ಇದಾಗುತ್ತೆ. ಇದು ಹಂಗಲ್ಲ. ನೀವು ಯೂಟ್ಯೂಬಲ್ಲಿ ಯಾರಾದರೂ ಕೃಷಿಕರನ್ನು ಹುಡುಕಿದಿರಿ ಅಂದರೆ, ನಿಮಗೆ ನೆಕ್ಸ್ಟ್ ಒಂದು 2-3 ವಿಡಿಯೋ ನೋಡಿದ್ರೆ ಅಂದರೆ ನಿಮಗೆ ಎಲ್ಲವೂ ಕೃಷಿಯೇತರವಾಗಿರ್ತಕ್ಕಂಥ ವಿಡಿಯೋಗಳೇ ಬರ್ತವೆ. ಅದರ ಅರ್ಥ ಏನಪ್ಪಾ ಅಂತಂದರೆ, ಅಲ್ಲಿರ್ತಕ್ಕಂಥ ನಿಮ್ಮ ಮೊಬೈಲಲ್ಲಿ ಹಿಂದ್ಗಡೆ ರನ್ ಆಗ್ತಾ ಇರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆ ಏನಿದೆಯಲ್ಲ, ಅದು ನಿಮ್ಮ ಆಸಕ್ತಿಯನ್ನು ನೋಡುತ್ತದೆ. ಯೋ, ಇದು ಇವರಿಂದ ಬಂದಿದೆ, ಈ ಮೊಬೈಲಿಂದ ಬಂದಿದೆ, ಇವ್ರಿಗೆ ಇದು ಇಷ್ಟ ಆಗಿದೆ, ಇದನ್ನೇ ಹುಡುಕ್ತಾ ಇದ್ದಾರೆ ಅಂತ ಮತ್ತೆ ಬೇರೆ ಬೇರೆ ವಿಡಿಯೋಗಳನ್ನು ಕೊಡ್ಕೊತಾ ಹೋಗ್ತಾ ಇದೆ. ಅದೇ ಥರ ನಮ್ಮ ಭಾರತ ದೇಶ ಹೊರಗಡೆ ನೀವು ಬೇರೆ ಅಮೇರಿಕಾ ಮತ್ತು ಯುರೋಪ್ಗಳಲ್ಲಿ ಹೆಂಗಿದೆ ಅಂದರೆ, ನೀವು ಏನು ಬೇಕಾದರೂ ಕ್ವಶನ್ ಕೇಳಿದರೆ ಆನ್ಸರ್ ಕೊಡೋಷ್ಟು ಶಕ್ತಿ ಇರತಕ್ಕಂಥ ಆ್ಯಪು ವೆಬ್ಸೈಟ್ಗಳಿವೆ. ನಾನು ನಮ್ಮ ಭಾರತ ದೇಶದ ಎಲ್ಲ ಯೂನಿವರ್ಸಿಟಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ಎಲ್ಲವನ್ನೂ ಚಾಟ್ಬೋಟ್ಗಳನ್ನು ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿಂದ ಎನೇಬಲ್ ಮಾಡಿ ಎಲ್ಲ ಲ್ಯಾಂಗ್ವೇಜಲ್ಲಿ ಯಾರು ಬೇಕಾದ್ರೆ ಯಾವ ಲ್ಯಾಂಗ್ವೇಜಲ್ಲಿ ಪ್ರಶ್ನೆ ಕೇಳೋಕೆ ಅದು ಕೇಳಿದರೆ ಆನ್ಸರ್ ಆಟೋಮೆಟಿಕ್ಕಾಗಿ ಬರೋ ಥರ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾಕಂದರೆ ರೈತರು ಯಾವತ್ತಿಗೂ ಫೋನ್ ಮಾಡಿದಾಗ ಫೋನ್ ಎತ್ತಕ್ಕೆ ಇರಲಿಲ್ಲ ಅಥವಾ ಆಫೀಸ್ ಅವರ್ಸ್ ಇರಲಿಲ್ಲ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಆಗುತ್ತೆ. ನಿಮ್ಮ ಹೊಲ ಸರ್ವೆ ನಂಬರು ನಿಮ್ಮ ಊರು ಹೇಳಿಬಿಟ್ರೆ, ನಂದು ಇದು ಬೆಳೆ ಇದೆ ಅಂದರೆ ನೀವು ಚಾಟ್ GPTಯಲ್ಲಿ ಏನು ಬೆಳೀಬೋದು, ಮಣ್ಣಿನ ಏನಿದೆ ಇವತ್ತೇ ನೀವು ನಿಮ್ಮ ಮೊಬೈಲಲ್ಲಿ ನೋಡ್ಕೋಬೋದು. ಸೂಕ್ತವಾಗಿ ಯಾವ ಸೀಸನ್ನಲ್ಲಿ ಯಾವ ಬೆಳೆಯನ್ನು ಬೆಳೆಯತಕ್ಕಂಥ ಒಂದು ಸಣ್ಣ ಆ್ಯಪ್ ನಿಮಗೆ ಕೊಡುತ್ತೆ. ಇದರಿಂದ ಏನಾಗುತ್ತೆ, ಮೊದಲನೇದಾಗಿ ರೈತನಿಗೆ ಗೊಬ್ಬರ ಎಷ್ಟು ಹಾಕಬೇಕು ಅನ್ನೋದರಲ್ಲಿ ಹೆಲ್ಪ್ ಮಾಡುತ್ತೆ. ಎರಡನೇದು ಯಾವಾಗ ಬಿತ್ತನೆ ಮಾಡಬೇಕಂತ ಹೇಳುತ್ತೆ. ಮೂರನೇದು ಯಾವ ಥರ ಬಿತ್ತನೆ ಮಾಡಬೇಕಂತ ಹೇಳುತ್ತೆ. ನಾಲ್ಕನೇದು ನೀವು ಬೀಜೋಪಚಾರಗಳಲ್ಲಿ ಏನೇನು ಅನುಸರಿಸಬೇಕನ್ನೋದನ್ನು ಹೇಳುತ್ತೆ. ಐದನೇದು ಎಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಡಬೇಕನ್ನೋದನ್ನು ಇದು ತಿಳಿಸುತ್ತೆ. ಯಾಕಂದರೆ ಬೇಸಿಗೆಯಲ್ಲಿ ಎಷ್ಟು ಕೊಡಬೇಕು, ಮಳೆಗಾಲದಲ್ಲಿ ಏನು ಮಾಡಬೇಕು, ಚಳಿಗಾಲದಲ್ಲಿ ಎಷ್ಟು ಕೊಡಬೇಕು, ಯಾವ ಬೆಳೆಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಲ್ಲಿ ಎಲ್ಲ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ನಾಲೆಜ್ ಅಂದರೆ ಈ ಕೋಶ ಏನಿರುತ್ತಲ್ಲ ಜ್ಞಾನಕೋಶಗಳಿಂದ ಅದು ತಗೊಳುತ್ತೆ. ಎಲ್ಲ ಯೂನಿವರ್ಸಿಟಿಗಳಿಂದ ಬರೆದಿರ್ತಕ್ಕಂಥ ಪೇಪರ್ಗಳು ರಿಸರ್ಚ್ ಪೇಪರಿಂದ ತಗೊಂಡು ರೈತರಿಗೆ ಒಂದೇ ಒಂದು ಸ್ಕ್ರೀನಲ್ಲಿ ತಾನೇ ಓದ್ಕೊಳ್ಳುತ್ತೆ. ಓ, ಈ ಬೆಳೆ ಅಂದ ತಕ್ಷಣ ಆ ಬೆಳೆನ ಎಲ್ಲ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ವೆಬ್ಸೈಟ್ಗಳಲ್ಲಿ ಹುಡುಕೊಂಡು ಯಾವುದು ಹೆಚ್ಚಿನ ರೀತಿಯಲ್ಲಿ ಜನ ನೋಡಿ ಅದನ್ನು ಲೈಕ್ ಮಾಡಿರ್ತಾರೆ ಅಥವಾ ಅದಕ್ಕೆ ಮನ್ನಣೆ ಕೊಟ್ಟಿರ್ತಾರೆ ಅದನ್ನು ತಗೊಂಡು ನಿಮಗೆ ಕೊಡುತ್ತೆ. ಮೊದಲೇದೇನಾಯಿತು, ಭೂಮಿ ತಯಾರು ಮಾಡೋದು, ಗೊಬ್ಬರ ಹಾಕೋದು, ನೀರು ಕೊಡೋದು, ಸೋಯಿಂಗ್ ಮಾಡೋದು, ಬೀಜೋಪಚಾರ ಎಲ್ಲದನ್ನೂ ಅಡ್ವೈಸ್ ಮಾಡಿತು. ಇದಾದಮೇಲೆ ಏನು ಬರುತ್ತೆ, ಇದಾದಮೇಲೆ ಕೀಟಬಾಧೆ ರೋಗಗಳು ಬರ್ತಕ್ಕಂಥವು, ಯಾವ ಸೀಸನ್ನಲ್ಲಿ ಯಾವ ರೋಗಗಳು ಬರ್ತವೆ, ಯಾವ ಬೆಳೆಗೆ ಯಾವ ರೋಗ ಬರುತ್ತೆ, ಯಾವ ಊರಲ್ಲಿ ಯಾವ್ಯಾವ ಥರ

ಬೆಳೆಗಳನ್ನು ಬೆಳೀತಾರೆ, ಅದಕ್ಕೆ ತಕ್ಕನಾಗಿ ನಿಮಗೆ ಅದು ಸಲಹೆಯನ್ನು ಕೊಡುತ್ತೆ. ಅದರ ಪ್ರಕಾರ ರೈತರು ಬರೋದಕ್ಕಿಂತ ಮುಂಚೆನೆ, ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ, ರೋಗ ಬರೋದಕ್ಕಿಂತ ಮುಂಚೆನೆ ತಡೆಗಟ್ಟುವ ರೀತಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಏನು ಆ್ಯಪ್ ಇರ್ತವೆ, ಕೃತಕ ಬುದ್ಧಿಮತ್ತೆ, ಅವು ಸಹಾಯ ಮಾಡ್ತವೆ ರೈತರಿಗೆ. ಇದಾದ್ಮೇಲೆ ಏನಾಗುತ್ತೆ, ಯಾವಾಗ ಹಾರ್ವೆಸ್ಟ್ ಮಾಡೋದು ಬರುತ್ತೆ, ಯಾವಾಗ ಬೆಳೆ ಕಟಾವಿಗೆ ಬರುತ್ತೆ, ಆ ಟೈಮಲ್ಲಿ ನಮ್ಮ ಕ್ಲೈಮೇಟು ಹವಾಮಾನದಲ್ಲಿ ತಂಪೆಷ್ಟಿರುತ್ತೆ, ಬಿಸಿಲೆಷ್ಟಿರುತ್ತೆ, ಮಳೆ ಬರುತ್ತೋ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಿಮಗೆ ರೈತರಿಗೆ ಸಹಾಯ ಆಗುತ್ತೆ. ಅದಕ್ಕೆ ತಕ್ಕನಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ನೀವು ಏನು ತೊಗೊಳ್ಬೇಕೋ ಅದನ್ನು ತೊಗೊಳ್ಬೋದು. ಇದಾದಮೇಲೆ ಏನಾಯಿತು, ಹಾರ್ವೆಸ್ಟ್ ಆದಮೇಲೆ ಏನಾಯಿತು, ಹಾರ್ವೆಸ್ಟ್ ಆದಮೇಲೆ ನಿಮಗೆ ಬರ್ತಕ್ಕಂಥದ್ದು ಪ್ರಾಬ್ಲಮ್ ಏನಂದರೆ, ನಮ್ಮೂರಲ್ಲಿ 300 ರೂಪಾಯಿಗೆ ತೊಗೋತಾರೆ ಸರ್, ನಾವು ಧಾರವಾಡಕ್ಕೆ ಹೋದರೆ 350 ರೂಪಾಯಿ ತೊಗೋತಾರೆ. ಅಂದರೆ ಮಾರುಕಟ್ಟೆಯ ಅಸಮತೋಲನ, ಬೆಲೆಯಲ್ಲಿರುವ ಅಸಮತೋಲನವನ್ನು ಕಂಡುಹಿಡಿಯೋಕ್ಕೆ ರೈತರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಹಳ ಸಹಾಯ ಮಾಡುತ್ತೆ. ನೀವು ನಿಮ್ಮ ಬೆಲೆ ಏನಿದೆ ಅಂತ ನಿಮ್ಮ ಮೊಬೈಲಲ್ಲಿ ಇವತ್ತು ಗೂಗಲಲ್ಲಿ ಹೊಡೆದ್ಬಿಟ್ರೆ, ಗೂಗಲಲ್ಲಿ ಚಾಟ್ GPT ಹೊಡೆದ್ರೆ, ನಿಮ್ಮ ಮೊಬೈಲಲ್ಲೇ ಕೇಳಿದರೆ, ಬರೀ ವಾಯ್ಸ್ ಕಾಲು, ಸಿರಿ ಅಂತ ಒಂದು ವಾಯ್ಸ್ ಆ್ಯಪ್ ಬರುತ್ತೆ ನಿಮ್ಮ ಮೊಬೈಲಲ್ಲಿ, ಇರುತ್ತೆ ಎಲ್ಲರ ಮೊಬೈಲಲ್ಲಿ ಇರುತ್ತೆ ಅದು, ಅದನ್ನು ನೀವು ಕೇಳಿದರೆ ಇವತ್ತಿನ ತೊಗರಿ ಬೇಳೆ ರೇಟ್ ಎಷ್ಟು ಅಂದರೆ ಅದು ಎಲ್ಲ ಕೊಡುತ್ತೆ. ರೀಟೇಲ್ ಬೆಲೆ ಏನಿದೆ, ಹೋಲ್ಸೇಲ್ ಬೆಲೆ ಏನಿದೆ, ಬಲ್ಕ್ ಬೆಲೆ ಏನಿದೆ, APMC ಮಾರ್ಕೆಟ್ ಬೆಲೆ ಏನಿದೆ, ಎಲ್ಲ ಬೆಲೆಗಳನ್ನು. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ, ಹಿಂದುಗಡೆ ಏನು ಕುಂತಿರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂಥ ಒಂದು ಇಂಜಿನ್ನು, ಅದು ಕುಂತ್ಕೊಂಡು ಎಲ್ಲವನ್ನೂ ತಗೊಂಡು ರೈತರಿಗೆ ಕೊಡೋಷ್ಟು ಶಕ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ, ರೈತನಿಗೆ ಯಾವ ಟೈಮಲ್ಲಿ ಯಾವಾಗ ನಾನು ಮಾರುಕಟ್ಟೆಗೆ ನನ್ನ ಬೆಳೆಗಳನ್ನು ಕೊಟ್ಟರೆ ನನಗೆ ಒಳ್ಳೆಯ ರೇಟ್ ಸಿಗುತ್ತೆ, ಯಾವ ರೈತನಿಗೆ ಯಾವ ಬೆಳೆಯನ್ನು ಯಾವ ಒಂದು ಸೀಸನ್ನಲ್ಲಿ ಬೆಳೆದ್ರೆ ನನಗೆ ಒಳ್ಳೆಯ ಬೆಲೆ ಸಿಗುತ್ತೆ. ಭಾಳಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಮ್ಮ ಒಂದು ಮನುಷ್ಯರ ಒಂದು ಪ್ರತಿರೂಪ, ಆದರೆ ಬೇರೆಯವರಿಂದ ಕಲಿಯುತ್ತೆ. ನಾವೆಷ್ಟು ಕಲಿತ್ರು ನಾವು ನಮ್ಮ ಬುಕ್ಗಳು ವೆಬ್ಸೈಟ್ಗಳನ್ನು ಕಲಿಬೋದು. ಇದು ಜಗತ್ತಿನಾದ್ಯಂತ ಇರತಕ್ಕಂಥ ಎಲ್ಲ ನಾಲೆಜನ್ನು ತಿಳ್ಕೊಂಡು ನಿಮಗೆ ಹೇಳುತ್ತೆ. ಹಾಗಾದರೆ ಯಾರ್ಯಾರು ಮಾಡಿದ್ದಾರೆ, ನಮ್ಮ ಭಾರತ ದೇಶದಲ್ಲಿ ಏನೇನು ಇದ್ರದ್ದು ಸಮಸ್ಯೆಗಳು ಏನೇನಿವೆ, ರೈತರಿಗೆ ಏನೇನು ಲಾಭ ಆಗುತ್ತೆ. ಎಲ್ಲರೂ ಇರಿಗೇಷನ್ ಮಾಡ್ತಾ ಇದ್ದೀರಾ, ಸ್ಮಾರ್ಟ್ ಇರಿಗೇಷನ್ ಮಾಡ್ತಾ ಇದ್ದೀರಾ, ಸ್ಪ್ರಿಂಕಲ್ ಇರಿಗೇಷನ್ ಮಾಡ್ತಾ ಇದ್ದೀರಾ. ತಮಿಳುನಾಡು ಒಂದು ಕಡೆ ಹೋದಾಗ ನಾನು ನೀರಾವರಿ, ನಾವು ಗಂಗಾವತಿ, ಕೊಪ್ಪಳ ಜಿಲ್ಲೆ ಗಂಗಾವತಿಯವರು, ನಾವು ನೀರು ನಿಂದ್ರಿಸೇ ಅಕ್ಕಿ ಬೆಳೆದದ್ದು ನೋಡಿದ್ದೀವಿ. ನಾವು ನೀರು ನಿಂದ್ರಿಸಲಾರ್ದೇ ಅಕ್ಕಿ ಬೆಳೆದದ್ದನ್ನು ನಾನು ತಮಿಳುನಾಡಲ್ಲೇ ನೋಡಿದೆ. ಅಂದರೆ ಅತಿ ಕಡಿಮೆ ನೀರು, ನನ್ನ 1 ಎಕರೆ ನೀರಿನಲ್ಲಿ 10 ಎಕರೆಗೆ ಯೂಸ್ ಮಾಡೋಷ್ಟು. ಸ್ಮಾರ್ಟ್ ಇರಿಗೇಷನ್ ಮೆಥಡನ್ನು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆಯ ಒಂದು ಟೆಕ್ನಾಲಜಿ ಹಾಕಿದರೆ ನಿಮ್ಮ ಹೊಲದಲ್ಲಿ, ನೀವು ನೀರನ್ನು 1 ಎಕರೆಗೆ ಆಗೋಷ್ಟು ನೀರನ್ನು 10 ಎಕರೆಗೆ ಬಳಸ್ಬೋದು. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನೋಡಿರ್ತಾರೆ, ಮದುವೆ ಸಮಾರಂಭಗಳಲ್ಲಿ ಡ್ರೋಣ್ಗಳು ಬರ್ತವೆ, ಕ್ಯಾಮ್ರಾ ವಿಡಿಯೋ ಗಿಡಿಯೋ ಮಾಡ್ತಾರೆ. ಆದರೆ ಇವತ್ತು ಎಲ್ಲ ಭಾರತದ ಸರ್ಕಾರ ಏನಿದೆ, ಡ್ರೋಣ್ ಸಖಿ ಅಂತ ಒಂದು ಕಾರ್ಯಕ್ರಮನ ಮಾಡ್ತಾ ಇದೆ. ಡ್ರೋಣ್ ಈ ಯಾವ ಥರ ಯೂಸ್ ಮಾಡಿ ನಾವು ಪೆಸ್ಟಿಸೈಡ್ ಸ್ಪ್ರೇ ಮಾಡ್ಬೋದು, ಯಾವ ಥರ ನಾವು ಫರ್ಟಿಗೇಷನ್ ಮಾಡ್ಬೋದು ಅಂತ ಹೇಳಿ ಸರ್ಕಾರದಿಂದ ಸಾಕಷ್ಟು ಕಾರ್ಯಕ್ರಮಗಳಿವೆ. ಧಾರವಾಡ ಯೂನಿವರ್ಸಿಟಿಯವರಾಗಲಿ, ರಾಯಚೂರು ಯೂನಿವರ್ಸಿಟಿಯವರಾಗಲಿ, ಬಾಗಲಕೋಟೆ ಯೂನಿವರ್ಸಿಟಿಯವರಾಗಲಿ, ಎಲ್ಲರೂ ಸಹ ಇದಕ್ಕೆ ಒತ್ತು ಕೊಟ್ಟು ಡ್ರೋನ್ ಟೆಕ್ನಾಲಜಿನ ನಾವು ರೈತರಿಗಾಗಿ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಈಗ ಆಲ್ರೆಡಿ ಸಾಕಷ್ಟು ಪ್ರಾಜೆಕ್ಟ್ಗಳು ನಡೀತಾ ಇದ್ದಾವೆ. ಅಂದರೆ ಡ್ರೋಣು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಯೂಸ್ ಮಾಡಿರ್ತಕ್ಕಂಥ ಡ್ರೋಣುಗಳು, ನಿಮ್ಮ ಎಲೆಯಲ್ಲಿ ಹುಳಗಳು ಎಷ್ಟು ಬಿದ್ದಿವೆ, ಎಲೆ ಎಲ್ಲಿ ಕೆಟ್ಟಿದೆ, ಎಷ್ಟು ನಾನು ಸ್ಪ್ರೇ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಹೊಸ ಆವಿಷ್ಕಾರಗಳು ನಡೆದು ಡ್ರೋಣುಗಳನ್ನು ಸ್ಪ್ರೇಗೆ ಯೂಸ್ ಮಾಡ್ತಾ ಇದ್ದಾರೆ ಕೀಟ ಸಿಂಪಡಣೆಗಾಗಿ. ಅಮೇರಿಕದಲ್ಲಿ ಬೀಜ ಬಿತ್ತನೆಯಿಂದ ಹಿಡ್ಕೊಂಡು ಕಾಯಿ ಹರಿದು ಪ್ಯಾಕ್ ಮಾಡೋವರೆಗೂ ಡ್ರೋಣನ್ನು ಈ ಆಟೋಮೆಟಿಕ್ ಯೂಸ್ ಮಾಡ್ತಾರೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಕೃತಕ ಬುದ್ಧಿಮತ್ತೆ, 128 ಎಕರೆ ನಾನು ನೋಡಿದ್ದು, ಇಬ್ಬರೇ ಕೆಲಸ ಮಾಡ್ತಾ ಇದ್ದಾರೆ 128 ಎಕರೆಯಲ್ಲಿ ಅಮೇರಿಕದಲ್ಲಿ ಪಾಲಿ ಹೌಸಲ್ಲಿ. ಕಾಯಿ ಅರಿಯೋದೇ ಮಿಷಿನ್ನು, ಬೀಜ ಬಿತ್ತದೇ ಮಿಷಿನ್ನು, ತಾನೇ ಸ್ಪ್ರೇ ಮಾಡೋದು ಮಿಷಿನ್ನು, ಪ್ಯಾಕಿಂಗ್ ಮಾಡೋದೇ ಮಿಷಿನ್ನು, ನೀರು ಬಿಡೋದೇ ತಾನೇ, ಎಲ್ಲದೂ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆಯ ಒಂದು ಸೆಟಪ್ನ ಮಾಡಿದ್ರು ಅವರು. ಅಂದರೆ ಬೆಳೆ ಬಿತ್ತಿದ ಮೇಲೆ ಎಷ್ಟು ದಿವಸ ಆಯಿತು, ಏನು ಕೊಡಬೇಕು, ಯಾವಾಗ ಕೊಡಬೇಕು, ಎಲ್ಲದೂ ಅದಕ್ಕೆ ಗೊತ್ತಿರುತ್ತೆ. ನೀವೇನು ಬರೆದಿಡಬೇಕಾಗಿಲ್ಲ, ಯಾಕೆಂದರೆ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಆ ಪ್ರೊಸೀಜರ್ ಬರೆದುಬಿಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ಆ ಮಿಷಿನ್ ತನ್ನಡ ತಾನೇ ಆನ್ ಆಗಿ ಈ ಟೈಮಲ್ಲಿ ಇಷ್ಟೇ ಸ್ಪ್ರೇ ಮಾಡಬೇಕು ನೀರನ್ನು, ಇಷ್ಟೇ ನಾನು NPKನ ಕೊಡಬೇಕು, ಇದೇ ಟೈಮಲ್ಲಿ ನನಗೆ

0: ಕಟಾವು ಮಾಡಬೇಕು, ಹಣ್ಣು ಮೆಚೂರ್ ಆಗಿದೆಯಲ್ಲೋ, ಮಾರ್ಕೆಟ್ಗೆ ಹೋಗೋದ್ರೊಳಗೆ ಒಂದು ವಾರ ತಡ್ಕೊಳ್ಳುತ್ತಿಲ್ಲೋ, ಇದನ್ನೆಲ್ಲವನ್ನೂ ಸಹ ಯಾರು ಅಲ್ಲಿ ನಡೆಸ್ತಾ ಇರ್ತಾರೆ ಅವರಿಗೆ ಅಲರ್ಟ್ ಕೊಡುತ್ತೆ. ಇಷ್ಟು ಹಣ್ಣುಗಳು ನಮ್ಮ ಒಂದು ಪಾಲಿ ಹೌಸಲ್ಲಿ ಇಷ್ಟು ಕೆ ಜಿ ಬರ್ತಾ ಇದೆ, ಇದು ಇಷ್ಟು ಮಾರ್ಕೆಟಿಗೆ ಕೊಡ್ಬೋದು ಅಂತ. ಅಂದರೆ ಇದು ಎಲ್ಲ ಜ್ಞಾನಗಳನ್ನು ಅಳವಡಿಸಿಕೊಡ್ತಕ್ಕಂಥ ಒಂದು ಸಿಸ್ಟಮನ್ನು ಬಿಲ್ಡ್ ಮಾಡಿದೆಯಲ್ಲ, ಆ ಬ್ರೈನ್ ಇದೆಯಲ್ಲ, ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಇದು ಮನುಷ್ಯನಿಗೆ, ಮನುಷ್ಯನ ಮೆದುಳಿಗೆ ಪರ್ಯಾಯವಾಗಿ ನಾವು ಡೆವಲಪ್ ಮಾಡಿರೋದು. ಯಾಕಂದರೆ ಇವತ್ತಿಂದ ಕೂಲಿಕಾರರ ಸಮಸ್ಯೆ ಅಥವಾ ಲೇಬರ್ ಸಮಸ್ಯೆನ ನಾವು ನೋಡಿದ್ದೀವಿ. ಈ ಸಲ ನಂದೊಂದು 50-60 ಎಕರೆ ನುಗ್ಗೆ ಎಲೆ ಎಲ್ಲ ಹೋಯಿತು ಮಳೆ ಬಂದು, ಯಾಕಂದರೆ ಆಳುಗಳೇ ಸಿಗಲಿಲ್ಲ. ಅದೇ ನಾನೇನಾದರೂ ಮೊದಲೇ ಆಲೋಚನೆ ಮಾಡಿದ್ನಿ ಅಂದರೆ ಮಳೆ ಬರುತ್ತಂತ ನಾನೊಂದು 50-60 ಲಕ್ಷ ಉಳಿಸ್ಕೋಬೋದಾಗಿ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ರೈತರಿಗೆ ಅಂದರೆ, ಕೀಟಬಾಧೆ, ರೋಗಬಾಧೆ, ಮಾರುಕಟ್ಟೆ, ನಿಖರವಾಗಿ ಕೃಷಿಯನ್ನು ನೀವು ಎಷ್ಟು ಬೆಲೆ ತಗೋಬೋದು ಅನ್ನೋದನ್ನು ಕೃಷಿಕ ಬುದ್ಧಿಮತ್ತತೆ ನಿಮಗೆ ಹೆಲ್ಪ್ ಮಾಡುತ್ತೆ. ಇದರಿಂದ ಏನೇನು ಬೇರೆ ಏನು ಹೆಚ್ಚಿನ ಇಳುವರಿ ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಫರ್ಟಿಲೈಸರ್ಗೆ ದುಡ್ಡು ಖರ್ಚು ಮಾಡ್ಬೋದು, ಮತ್ತು ನೀವು ಮುಂದಾಲೋಚನೆಯಾಗಿ ಯಾವಾಗ ನೀವು ಇದನ್ನು ಯಾವ್ಯಾವ ಕೆಲಸನ ಮಾಡಬೇಕು ಅನ್ನೋದನ್ನು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಿಮಗೆ ಕೊಡೋದ್ರಿಂದ ಆದಾಯದಲ್ಲಿ ಸ್ಥಿರತೆ ಮತ್ತು ಆದಾಯದಲ್ಲಿ ಹೆಚ್ಚಿಗೆ ಆಗಕ್ಕೆ ಒಂದು ನಿಮಗೆ ಗ್ಯಾರಂಟಿ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ಭಾಳ ಜನ ಎಲ್ಲೋ ಯೂಟ್ಯೂಬಲ್ಲಿ ಟಿವಿಯಲ್ಲಿ ನೋಡಿರ್ತೀರ, ಕಾರ್ ಇಳಿದ ತಕ್ಷಣ ಕಾರು ತನ್ನಷ್ಟು ತಾನೇ ಪಾರ್ಕಿಂಗ್ ಮಾಡ್ಕೊಳುತ್ತೆ, ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ರೈತಾಪಿ ಬಂದರೆ ಯಾವುದಾದ್ರೂ ಒಂದು ಯೂಟ್ಯೂಬು ಚಾನಲಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನೀವು ನೋಡ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಬಳಸಿರ್ತಕ್ಕಂಥ ಟ್ರ್ಯಾಕ್ಟರ್ಗಳು ಸಹ ತಮ್ಮಷ್ಟಕ್ಕೆ ತಾವೇ ಮಡಿಕೆ ಹೊಡೆದು ಬರ್ತವೆ. ಕಾಲ ದೂರ ಇಲ್ಲ, ಆದರೆ ಬಂದೇ ಬರುತ್ತೆ. ಅದಕ್ಕಿರ್ತಕ್ಕಂಥ ಈಗ ನೀವು ಟ್ರ್ಯಾಕ್ಟ್ರ್ ನೀವು ಕಸ ತೆಗೆಯೋ ಸಲುವಾಗಿಯೇ ಟ್ರ್ಯಾಕ್ಟ್ರನ್ನ ಬಿಟ್ಟರೆ ಅಂದರೆ ಕಸ ಎಲ್ಲಿದೆ ಅಲ್ಲಿಯಷ್ಟೇ ತೆಗೆಯತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಮಾಡಿರ್ತಕ್ಕಂಥ ಟ್ರ್ಯಾಕ್ಟರ್ಗಳಿವೆ. ಅದೇ ಥರ ಮಣ್ಣಿನ ಪರೀಕ್ಷೆ, ಎಲ್ಲ ರೈತರು ಮಣ್ಣು ಪರೀಕ್ಷೆ ಮಾಡಲಾರ್ದೇ ನಾವು ಬೀಜ ಬಿತ್ತನೆ ಮಾಡ್ತೀವಿ. ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಯೂಸ್ ಮಾಡಿದರೆ, ನಿಮ್ಮ ಮಣ್ಣನ್ನು ಸ್ಕ್ಯಾನ್ ಮಾಡಿದರೆ ಮಣ್ಣಲ್ಲಿ ಎಷ್ಟು ಪೋಷಕಾಂಶ ಇದೆ, ಅದಕ್ಕೆ ಎಷ್ಟು ಆ್ಯಡ್ ಮಾಡಬೇಕು, ನಾವು ಎಷ್ಟು ಸೇರಿಸ್ಬೇಕು, ಯಾವಾಗ ಹೆಂಡಿ ಗೊಬ್ಬರ ಹಾಕಬೇಕು, ಯಾವಾಗ ವರ್ಮಿ ಕಾಂಪೋಸ್ಟ್ ಹಾಕಬೇಕು, ಯಾವಾಗ ಎರೆಜಲ ಹಾಕಬೇಕು, ಇವನ್ನೆಲ್ಲವನ್ನು ಸಹ ನಾವು ಅಳವಡಿಸ್ಕೊಳ್ಬೋದು. ಇನ್ನು ನಮ್ಮ ದೇಶದಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಇದ್ರ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಸಾಗು ಬಾಗು ಅಂತ ಹೇಳಿಬಿಟ್ಟು ಒಂದು ಪ್ರಾಜೆಕ್ಟು ಭಾರತ ನಮ್ಮ ದೇಶದಲ್ಲಿ ತೆಲಂಗಾಣದಲ್ಲಿ ನಡೀತಾ ಇದೆ. 7,000 ಮೆಣಸಿನಕಾಯಿ ರೈತರು ಇದನ್ನ ಆಲ್ರೆಡಿ AI ಫಾರ್ AI ಅಂತ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಅಡಿಯಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ಬೆಂಬಲಿತವಾಗಿ ಈ ಕಾರ್ಯಕ್ರಮನ ಆಲ್ರೆಡಿ ಮಾಡಿ 21% ಮೆಣಸಿನಕಾಯಿ ಇಳುವರಿ ಜಾಸ್ತಿ ತಗೊಂಡಿದ್ದಾರೆ. ಮತ್ತು ನಮ್ಮ ದೇಶದಲ್ಲಿ ಬೇರೆ ಪ್ರಾಜೆಕ್ಟ್ಗಳನ್ನ ಹೇಳಬೇಕಾದ್ರೆ ಮೈಕ್ರೋಸಾಫ್ಟು ಮತ್ತು ICIR ಸ್ಯಾಟ್ ಇವು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮೇಲೆ ಕೆಲಸ ಮಾಡಿ 3,000 ರೈತರಿಗೆ ಹತ್ತಿ, ಭತ್ತ, ರಾಗಿ, ನೆಲಗಡಲೆ ಮತ್ತು ಮೆಕ್ಕೆಜೋಳ ಬೆಳೆಗಳಲ್ಲಿ 10-30% ಇಳುವರಿ ಹೆಚ್ಚಿಗೆ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಮಾಡಿದ್ದು. ರೆಗ್ಯುಲರ್ ಬೆಳೆದ್ರೆ ಆಗಿರ್ತಿರಲಿಲ್ಲ. ಯಾಕೆ ಅನ್ನೋದನ್ನ ನಾನು ಮುಂದಿನ ಇದರಲ್ಲಿ ಹೇಳ್ತೀನಿ. ಆಂಧ್ರ ಪ್ರದೇಶದಲ್ಲಿ APAIMS ಅಂತ ಒಂದು ಪ್ರಾಜೆಕ್ಟ್ ನಡೆದಿದೆ. ಅಲ್ಲಿ ಏನಾಗಿದೆ, ಇವರು ಎಲ್ಲವನ್ನ ಡಿಜಿಟಲ್ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಹೊಲದ ಬದುವೆಲ್ಲಿ ಬರುತ್ತೆ, ಪೈಪ್ಗಳು ಎಲ್ಲೋಗಿವೆ, ನೀರೆಷ್ಟಿದೆ, ಬೆಳೆ ಎಷ್ಟು ಡೆನ್ಸಿಟಿ ಹಾಕಿದ್ದೀರಾ, ಎಷ್ಟು ಗೊಬ್ಬರ ಕೊಟ್ಟರೆ ನಿಮಗೆ ಕರೆಕ್ಟಾಗಿ ತೂಕ ಇಳುವರಿ ಬರುತ್ತೆ, ಈ ಥರದ ಪ್ರಾಜೆಕ್ಟನ್ನು ಆಂಧ್ರ ಪ್ರದೇಶದಲ್ಲಿ ಮಾಡಿದ್ದಾರೆ. ಇನ್ನು ಭಾಳಷ್ಟು ಜನ ಡಾರ್ಲಿ AI ಚಾಟ್ ಬಾಟ್ ಅಂತ ನೋಡಿರ್ತೀರಿ. ಯಾವುದಾದ್ರೂ ರೈತರ ವೆಬ್ಸೈಟು, ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಟರ್ನೆಟ್ಟಲ್ಲಿರ್ತಕ್ಕಂಥ ವೆಬ್ಸೈಟ್ಗೆ ಹೋದರೆ ನೀವು ಕನ್ನಡದಲ್ಲಿ, ನಾನು ಜಮಖಂಡಿಯವನಪ್ಪ, ನಾನು ಈ ಸದ್ಯೆ ತೊಗರಿ ಕೊಯ್ಯಬೇಕು ಅಥವಾ ಹತ್ತಿ ಬಿಡಿಸ್ಬೇಕಂತ ಕೇಳಿದರೆ ಆಟೋಮೆಟಿಕ್ಕಾಗಿ ಕನ್ನಡದಾಗೆ ಕೊಡುತ್ತೆ ಅದು ಆನ್ಸರು. ಈಗ ಮಾಡಬೇಡ, ಮಳೆ ಬರೋದದ 2 ದಿವಸದಾಗ, ಈಗ ಮಾಡಿದಂದ್ರೆ ಮತ್ತೆ ನೀರು ಒಣಗಕ್ಕಾಗಲ್ಲ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಏನೇನು ಅಳವಡೆ ಇದೆ ಅಂದರೆ, ಜಗತ್ತಿನ ಆಲ್ಮೋಸ್ಟ್ ಆಲ್ 120 ಭಾಷೆಗಳಲ್ಲಿ ನೀವು ಕನ್ವರ್ಟ್ ಮಾಡಿ ಆನ್ಸರ್ ಕೇಳ್ಬೋದು. ಹಿಂದಿಯಲ್ಲಿ ಮಾತಾಡಿ ಇಂಗ್ಲೀಷಲ್ಲಿ ಕೇಳ್ಬೋದು, ಇಂಗ್ಲೀಷಲ್ಲಿ ಮಾತಾಡಿ ಹಿಂದಿಯಲ್ಲಿ ಕೇಳ್ಬೋದು. ಈಗ ನೋಡಿರ್ತಾರೆ ನಮ್ಮ ಭಾರತ ದೇಶದ ಸನ್ಮಾನ್ ಪ್ರಧಾನಮಂತ್ರಿಗಳು ಬೇರೆ ದೇಶಕ್ಕೆ ಹೋದಾಗ ಬೇರೆ ದೇಶದವರು ಬೇರೆ ಭಾಷೆಯಲ್ಲಿ ಮಾತಾಡ್ತಿರ್ತಾರೆ, ಇವರಿಗೆ ಅರ್ಥ ಆಗ್ತಾ ಇರ್ತದೆ. ಇದಕ್ಕೆಲ್ಲ ಏನಪ್ಪ ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ ಕೃತಕ ಬುದ್ಧಿಮತ್ತೆಯ ಕನ್ವರ್ಟರ್ ಹಾಕಿರ್ತಾರೆ ಹಿಂದ್ಗಡೆ. ಇನ್ನು ಬರ್ತಾ ಬರ್ತಾ ನಿಮ್ಮ ಮೊಬೈಲ್ ಏನಿದೆಯಲ್ಲ, ಮೊಬೈಲಲ್ಲಿ ಕಂಪ್ಯೂಟರಷ್ಟು ಪವರ್ಫುಲ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಚಿಪ್ ಬರ್ತಾ ಇದ್ದಾವೆ. ಇದರಿಂದ ನಿಮ್ಮ ಆ್ಯಪ್ಗಳು ಏನೇನು ನೀವು ಡೌನ್ಲೋಡ್ ಮಾಡ್ಕೋತಿರೋ ಫೇಸ್ಬುಕ್ಕು ಆ ಥರ, ಅದೇ ಥರ ನಮ್ಮ ದೀಕ್ಷಾ ಅಂತ ಒಂದು ಆ್ಯಪ್ ಇದೆ, ಸರ್ವೆದು ಬೆಳೆಗಳ ಬಗ್ಗೆ ಇದೆ, ಅವೆಲ್ಲವೂ ಆ್ಯಪ್ಗಳಲ್ಲಿ ಇನ್ನ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ. ಇದು ಒಂದು ಸಮರಿಯಾಗಿ ಹೇಳಬೇಕಂತಂದರೆ ಕೃತಕ ಬುದ್ಧಿಮತ್ತೆ ರೈತರಿಗೆ ಮುಂದಿನ ದಿನಗಳಲ್ಲಿ ವರದಾನವಾಗಿ ಬರುತ್ತೆ. ಈ ಟೆಕ್ನಾಲಜಿನ ಎಲ್ಲ ಕ್ಷೇತ್ರಗಳಲ್ಲೂ ಬಳಸ್ಕೋತಾ ಇದ್ದಾರೆ. ಯಾಕೆ ಇದು ಇಷ್ಟು ನಮಗೆ ಇಂಪಾರ್ಟೆಂಟ್ ಇದೆ ಅಂದರೆ, ರೈತರು ಜಾಸ್ತಿ ಗೊತ್ತಿರಲಾರ್ದೇ ಗೊಬ್ಬರ ಜಾಸ್ತಿ ಹಾಕ್ತಾರೆ, ಗೊತ್ತಿರಲಾರ್ದೇ ಪೆಸ್ಟಿಸೈಡ್ಸ್ ಜಾಸ್ತಿ ಹೊಡಿತಾರೆ, ಅಲ್ಲೇ ಅರ್ಧ ದುಡ್ಡು ಹೋಗಿರುತ್ತೆ. ಮತ್ತು ಕಳೆ ತೆಗೆಯುವಾಗ ತೆಗೆಯೋದಿಲ್ಲ, ಪೂರ ಹೆಚ್ಚಾದಾಗ ತೆಗೆಯೋಕ್ಕೆ ನೋಡ್ತಾರೆ. ಈ ಥರದ ಖರ್ಚುಗಳನ್ನು ಉಳಿಸೋದ್ರಿಂದ ಇಳುವರಿನ ಹೆಚ್ಚಿಗೆ ಮಾಡೋದ್ರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ರೈತರಿಗೆ ಮುಂದಿನ ದಿನಗಳಲ್ಲಿ ಒಂದು ಹಾರ್ಟಿಕಲ್ಚರ್ ಕ್ರಾಪ್ ಆಗಿರಲಿ, ಅಗ್ರಿಕಲ್ಚರ್ ಕ್ರಾಪ್ ಆಗಿರಲಿ, ಎಲ್ಲ ರೀತಿಯಲ್ಲಿ ಸಹಾಯ ಮಾಡುತ್ತಂತೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಎರಡು ಮಾತುಗಳನ್ನು ಆಡೋಕ್ಕೆ ಯೂನಿವರ್ಸಿಟಿಯವರಿಗೂ ಮತ್ತು ಇಲ್ಲಿ ಇರತಕ್ಕಂಥ ಸ್ಟೇಜ್ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.
1: ಇದುವರೆಗೆ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕುರಿತು ತಜ್ಞರಾದ ಡಾಕ್ಟರ್ ಬಸಯ್ಯ ಹಿರೇಮಠ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು ಕೇಳಿದ್ರಿ. ಈ ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಕೇಳೋಣ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು.
2: ಇನ್ನು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದಲ್ಲಿ ಹಾಗೂ ಇತರೆ ನೀರಾವರಿ ಅನುಕೂಲತೆಗಳು ಇದ್ದಲ್ಲಿ ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ಹಸಿ ಮಳೆ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆಯನ್ನು ಮಾಡಿ. ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮಳೆಯ ಕೊರತೆ ಉಂಟಾದಲ್ಲಿ ಲಘು ನೀರಾವರಿಯನ್ನು ಒದಗಿಸಿ. ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಎಡೆಕುಂಟೆ ಹಾಯಿಸಿ ಬೋದು ಮಡಿಗಳನ್ನು ಏರಿಸುವುದು ಉತ್ತಮ. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಿ. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಹೆಸರು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. BGS 9 ಈ ತಳಿಯನ್ನು ಬಳಸಬಹುದು. ಪ್ರತಿ ಎಕರೆಗೆ 5-6 kg ಬಿತ್ತನೆ ಬೀಜ ಬೇಕಾಗ್ತದೆ. ಬೀಜೋಪಚಾರವನ್ನು ಮಾಡುವಂತಹ ಸಮಯದಲ್ಲಿ ರೈಜೋಬಿಯಂ 200 g, ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 g ಬೀಜೋಪಚಾರವನ್ನು ಮಾಡಿ. ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಗೊಬ್ಬರವನ್ನು 10:20:0 ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ ಬಿತ್ತನೆಯ ಸಮಯದಲ್ಲಿ ಕೊಡಬೇಕಾಗ್ತದೆ. ಇನ್ನು 8 kg ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 kg ಜಿಪ್ಸಮ್ ರೂಪದಲ್ಲಿ ನೀಡಿ. ಹೆಸರು ಬಿತ್ತನೆಯಾದ ದಿನ ಅಥವಾ ಬಿತ್ತನೆಯಾದಂತಹ ಮರುದಿನ 1.3 liter ಪೆಂಡಿ ಮೆಥಲಿನ್ 30 EC 300 liter ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆ ಮಾಡಿ. ಇನ್ನು ಶೇಂಗಾ ಬೆಳೆಯನ್ನು ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 g ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 g ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ. ಹತ್ತಿಯನ್ನು ಬೆಳೆಯುವಂಥ ರೈತ ಬಾಂಧವರು ಗಮನಿಸಿ, 72:32:32 ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ ಪ್ರತಿ ಎಕರೆಗೆ ನೀಡಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 liter ಪೆಂಡಿ ಮಿಥಲಿನ್ 30 EC ಅಥವಾ 700 ml ಪೆಂಡಿ ಮಿಥಲಿನ್ 38.7 CS ನಾಶಕವನ್ನು 300 liter ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಿ. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 4 g ಟ್ರೈಕೋಡರ್ಮದಿಂದ ಹಾಗೂ ಜೈವಿಕ ಪೀಡನಾಶಕದಿಂದ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಕರುಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿ. ಜಾನುವಾರು ಸಾಕಾಣಿಕೆದಾರರು ಗಂಟಲುಬೇನೆ ರೋಗದಿಂದ ಹೆಚ್ಚಾಗಿ ಜಾನುವಾರುಗಳು ಬಳಲುತ್ತಿದ್ದರೆ ಮುಂಗಾರು ಮಳೆ ಪ್ರಾರಂಭದಲ್ಲಿ ಈ ರೋಗದ ಲಕ್ಷಣಗಳು ಕಂಡುಬರುವುದರಿಂದ ಗಂಟಲುಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ಹಾಕಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಿ. ನಮಸ್ಕಾರ.

ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಪೇಟೆ ಧಾರಣೆ, ದರ ಪ್ರತಿ ಕ್ವಿಂಟಾಲ್ನಂತೆ ಕನಿಷ್ಠ ಹಾಗೂ ಗರಿಷ್ಠಗಳಲ್ಲಿ. ಮೊದಲಿಗೆ ಮಾರುಕಟ್ಟೆ ಮಾನ್ವಿಯ ಪೇಟೆ ಧಾರಣೆ. ಭತ್ತ, ಹಳೆ ಸೋನಾ ಮಸೂರಿ ಕನಿಷ್ಠ 3290 ರೂಪಾಯಿಗಳಿಂದ ಗರಿಷ್ಠ 3300 ರೂಪಾಯಿಗಳು. ಅಕ್ಕಿ ಇತರೆ 2200 ರೂಪಾಯಿಗಳು ಗರಿಷ್ಠ ಹಾಗೂ ಗರಿಷ್ಠ ಬೆಲೆ. ಗೋಧಿ ಇತರೆ 2830 ರೂಪಾಯಿಗಳು. ಇನ್ನು ಮಾರುಕಟ್ಟೆ ರಾಯಚೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ಕಡಲೆಕಾಳು ಜವಾರಿ ಸ್ಥಳೀಯ ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 5106 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 8500 ರೂಪಾಯಿಗಳಿಂದ 9231 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗುರಿ 5449 ರೂಪಾಯಿಗಳಿಂದ 7525 ರೂಪಾಯಿಗಳು. ಜೋಳ ಬಿಳಿ 2729 ರೂಪಾಯಿಗಳು. ತೊಗರಿ ಕೆಂಪು 6089 ರೂಪಾಯಿಗಳಿಂದ 8129 ರೂಪಾಯಿಗಳು. ಇನ್ನು ಮಾರುಕಟ್ಟೆ ಲಿಂಗಸ್ಕೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಹೈಬ್ರಿಡ್ ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 2600 ರೂಪಾಯಿಗಳು. ತೊಗರಿ 7800 ರೂಪಾಯಿಗಳು. ಇನ್ನು ಮಾರುಕಟ್ಟೆ ಸಿಂಧನೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ಕಡಲೆಕಾಳು ಎವರೇಜ್ ಇಡಿ ಕನಿಷ್ಠ 5850 ರೂಪಾಯಿಗಳಿಂದ ಗರಿಷ್ಠ 5900 ರೂಪಾಯಿಗಳು. ಉದ್ದಿನಕಾಳು 9590 ರೂಪಾಯಿಗಳು ಕನಿಷ್ಠ ಹಾಗೂ ಗರಿಷ್ಠ ಬೆಲೆ. ಭತ್ತದ ಆರ್ವಿಎನ್ಆರ್ ಹಳೆಯದು 2280 ರೂಪಾಯಿಗಳಿಂದ 4005 ರೂಪಾಯಿಗಳು. ಇದುವರೆಗೆ ಮಾರುಕಟ್ಟೆ ಮಾನ್ವಿ, ರಾಯಚೂರು, ಲಿಂಗಸ್ಕೂರ್ ಹಾಗೂ ಸಿಂಧನೂರಿನ ಪೇಟೆ ಧಾರಣೆಯನ್ನು ಕೇಳಿದಿರಿ.

ಕೇಳುಗರೆ, ಇನ್ನು ನಾಳೆ ಸಂಜೆಯ 6:51 ಕೃಷಿ ರಂಗದಲ್ಲಿ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಬೆಂಗಳೂರು ಕೇಂದ್ರದಿಂದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಶ್ರೀಮತಿ ರೂಪಾಯಲ್, ಜಂಟಿ ಕೃಷಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ.
1: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: ಅಕ್ಕ, ಕೆಲ್ಸ ಸಿಕ್ತು.
3: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
3: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
3: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
3: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿ ನಂದು, ಬಜೆಟ್ ನಿಂದು.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಈಗ ಜನಪದ ಸಂಗೀತ ಕಾರ್ಯಕ್ರಮ. ಕುಷ್ಟಗಿ ತಾಲೂಕಿನ ಗುಮಗೇರ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳಿ.

ಪಾಂಚ ಪಾಂಡವರ ದರ ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯಾವೋ ಪಾಂಡ

అంతే కట్టుతల అంతర నా

ಗೆರೆ ಗರಚೆ ನಾ ಗೊಡೆಯ ಕರೆ ದೂರಗೋರ ಮಗಳವ್ವ ಗುಮಗೆರೆ ಗರಚೆ ನಾ ಗೊಡೆಯ ಕರೆ ದೂರ

ಇದುವರೆಗೆ ಕುಷ್ಟಿ ತಾಲೂಕಿನ ಗುಮ್ಗೇರ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇನ್ನು ಮುಂದೆ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಲಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ, ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಪಾಕಿ. ಮುಖ್ಯಾಂಶಗಳು. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಭದ್ರತಾ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಸಹಕಾರ ಅಗತ್ಯ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದನೆ. ಉಡಾನ್ ಯೋಜನೆಯಡಿ ಮುಂದಿನ ಹಂತದಲ್ಲಿ 120 ಹೊಸ ತಾಣಗಳಿಗೆ ಸಂಪರ್ಕ, ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು. ಪುರಿಯಲ್ಲಿ ವಿಶ್ವಪ್ರಸಿದ್ಧ ಜಗನ್ನಾಥ ರಥಯಾತ್ರೆ, ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಸಾವು, ಹಲವರಿಗೆ ಗಾಯ. ಏಕದಿನ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ನಡುವಿನ ಎರಡನೇ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಹಾಗೂ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಲೋಕಾರ್ಪಣೆಗೊಳಿಸಿದರು. ಬೆಂಗಳೂರು ಜಕ್ಕೂರಿನ ಪ್ರಾದೇಶಿಕ ಪ್ರಾಮಾಣಿತ ಆಧಾರಿತ ಪ್ರಯೋಗಾಲಯದಲ್ಲಿ ಇಂದು ಈ ಯಂತ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇದುವರೆಗೂ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ISTಬೇರೆ ದೇಶಗಳ ಉಪಗ್ರಹಗಳನ್ನು ಆಧರಿಸಿ ಸಮಯ ಸೂಚಿಸುತ್ತಿತ್ತು. ಅಲ್ಲದೆ ದೆಹಲಿ, ಕೋಲ್ಕತ್ತಾ, ಮುಂಬೈ ಮತ್ತು ಚೆನ್ನೈ ಹೀಗೆ ವಿವಿಧ ನಗರಗಳಲ್ಲಿ ಸಮಯ ಕೊಂಚ ಬದಲಾಗುತ್ತಿತ್ತು ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಒಂದೇ ಸಮಯ ಸೂಚಿಸುವ ಒನ್ ನೇಷನ್ ಒನ್ ಟೈಮ್ ಉಪಕ್ರಮದ ಜಾರಿಗೆ 2018ರಲ್ಲಿ ಯೋಜಿಸಿದ್ದರು. ಅದರ ಪ್ರಕಾರ ಇಂದು ಲೋಕಾರ್ಪಣೆಗೊಂಡಿರುವ ಈ ಯಂತ್ರ ದೇಶದ ಉಪಗ್ರಹಗಳು ಮತ್ತು ಇಲ್ಲಿನ ಮೂಲಸೌಕರ್ಯವನ್ನು ಬಳಸಿಕೊಂಡು ಸಮಯ ಸೂಚಿಸುತ್ತದೆ. ಭವಿಷ್ಯದಲ್ಲಿ ದೇಶಾದ್ಯಂತ ಒಂದೇ ಸಮಯ ಸೂಚಿಸುವ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು.
1: ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟು ಓವರ್ಆಲ್ ಕೋಆರ್ಡಿನೇಷನ್ ಮತ್ತು ಸರ್ಟಿಫಿಕೇಶನ್ ಅಪ್ರೂವಲ್ ಆಧಾರದ ಮೇಲೆ ಒನ್ ನೇಷನ್ ಒನ್ ಟೈಮ್ ಇನಿಷಿಯೇಟಿವ್ ಇದೆ. ಅದನ್ನು ಒಂದು ಇನ್ಫಾರ್ಮ್, ಸೆಕ್ಯೂರ್ ಅಂಡ್ ಹೈಡ್ಲಿ ಅಶ್ಯೂರೆನ್ಸ್ ಅಕ್ಯುರೇಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಡೀ ದೇಶದೊಳಗೆ ಮಾಡುವಂಥ ಒಂದು ಈ ಒಂದು ಪ್ರಯತ್ನಕ್ಕೆ ಆಲ್ಮೋಸ್ಟ್ ಇವತ್ತು ಯಶ ಸಿಕ್ಕಿದೆ. ಪ್ರಾಯೋಗಿಕವಾಗಿ ಇದನ್ನು ನಾವು ಇವತ್ತು ನೋಡಿದ್ದೇವೆ. ಒನ್ ನೇಷನ್ ಒನ್ ಟೈಮ್ ಇದು ವಿಶ್ವಾಸಾರ್ಹವಾದಂತಹ ಒಂದು ರೆಫರೆನ್ಸ್ ಫಾರ್ ದಿ ಕಂಟ್ರಿ.
0: ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಿಂದ್ ಮತ್ತು ಸೋನಿಪತ್ ನಡುವಿನ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ ನೀಡಲಿದ್ದಾರೆ. ಭಾರತದಲ್ಲಿ ವಿನ್ಯಾಸಗೊಳಿಸಲಾದ ಮತ್ತು ಸಂಯೋಜಿಸಲಾದ ಈ ರೈಲನ್ನು ಸ್ಥಳೀಯ ತಂತ್ರಜ್ಞಾನ ಬಳಸಿಕೊಂಡು ಅಭಿವೃದ್ಧಿಪಡಿಸಲಾಗಿದೆ. ಇದು ಸುಧಾರಿತ ರೈಲ್ವೆ ಎಂಜಿನಿಯರಿಂಗ್ನಲ್ಲಿ ದೇಶದ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ರೈಲು ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಆದರೆ ಈ ವಿಭಾಗದಲ್ಲಿ ಇದು ಗಂಟೆಗೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಭಾರತದ ಹೈಡ್ರೋಜನ್ ರೈಲು 10 ಬೋಗಿಗಳನ್ನು ಹೊಂದಿದೆ. ಇದು ಇಲ್ಲಿಯವರೆಗೆ ಅಭಿವೃದ್ಧಿಪಡಿಸಲಾದ ಅತಿ ಉದ್ದದ ಹೈಡ್ರೋಜನ್ ಚಾಲಿತ ಪ್ರಯಾಣಿಕ ರೈಲುಗಳಲ್ಲಿ ಒಂದಾಗಿದೆ. ಇದು 3200 ಅಶ್ವಶಕ್ತಿಯ ಪ್ರಪೋಲ್ಷನ್ ವ್ಯವಸ್ಥೆಯಿಂದ ಚಾಲಿತವಾಗಿದ್ದು ಕಾರ್ಯಾಚರಣೆಯಲ್ಲಿ ಇರುವ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ಚಾಲಿತ ರೈಲುಗಳಲ್ಲಿ ಒಂದಾಗಿದೆ. ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಅಡೆತಡೆಗಳು ಸೇರಿದಂತೆ ಆರ್ಥಿಕ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ನಿಕಟ ಸಹಕಾರದ ಅಗತ್ಯವನ್ನು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬಿಮ್ಸ್ಟೆಕ್ ರಾಷ್ಟೀಯ ಭದ್ರತಾ ಮುಖ್ಯಸ್ಥರ 5ನೇ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಅಡೆತಡೆಗಳು ಎಲ್ಲ ಸದಸ್ಯ ರಾಷ್ಟಗಳಿಗೆ ಆರ್ಥಿಕ ಸಂಕಷ್ಟ ಉಂಟುಮಾಡಿವೆ. ಬಿಮ್ಸ್ಟೆಕ್ ರಾಷ್ಟಗಳು ಪರಸ್ಪರ ಲಾಭಕ್ಕಾಗಿ ನಿರ್ಣಾಯಕ ಕ್ರಮ ತೆಗೆದುಕೊಳ್ಳುವುದು ಮತ್ತು ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳುವುದು ತುರ್ತು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಭದ್ರತಾ ಸವಾಲುಗಳನ್ನು ಎದುರಿಸಲು ಮತ್ತು ಪ್ರಾದೇಶಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಬಲವಾದ ಸಹಕಾರ ಅಗತ್ಯವಿದೆ. ಭಯೋತ್ಪಾದನೆ, ಅಂತಾರಾಷ್ಟೀಯ ಸಂಘಟಿತ ಅಪರಾಧ, ಸೈಬರ್ ಬೆದರಿಕೆ ಮತ್ತು ಕಡಲ ಭದ್ರತಾ ಸವಾಲುಗಳನ್ನು ಎದುರಿಸುವಲ್ಲಿ ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳು ಗಮನಾರ್ಹ ಪ್ರಗತಿ ಸಾಧಿಸಿವೆ ಎಂದು ಅಜಿತ್ ದೋವಲ್ ಹೇಳಿದರು. ಉಡಾನ್ ಯೋಜನೆಯ ಮುಂದಿನ ಹಂತವು 120 ಹೊಸ ತಾಣಗಳಿಗೆ ಸಂಪರ್ಕ ಹೆಚ್ಚಿಸುವ ಮತ್ತು ಮುಂದಿನ 10 ವರ್ಷಗಳಲ್ಲಿ 4 ಕೋಟಿ ಪ್ರಯಾಣಿಕರು ಪ್ರಯಾಣಿಸಲು ಅನುವು ಮಾಡಿಕೊಡುವ ಗುರಿ ಹೊಂದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಉಡಾನ್ ಕುರಿತ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಅವರು, ಪರಿಷ್ಕೃತ ಯೋಜನೆಯು ವಿಮಾನಯಾನ ಸಂಸ್ಥೆಗಳಿಗೆ ಬೆಂಬಲವನ್ನು 3 ವರ್ಷದಿಂದ 5 ವರ್ಷಗಳವರೆಗೆ ವಿಸ್ತರಿಸುತ್ತದೆ ಹಾಗೂ ಆಯ್ದ ಶ್ರೇಣಿ 2 ಮತ್ತು ಶ್ರೇಣಿ 3 ವಿಮಾನ ನಿಲ್ದಾಣಗಳಿಗೆ ಕಾರ್ಯಾಚರಣೆ ಮತ್ತು ನಿರ್ವಹಣಾ ಬೆಂಬಲವನ್ನು ಪರಿಚಯಿಸುತ್ತದೆ ಎಂದು ವಿವರಿಸಿದರು. ಮುಂದಿನ ದಶಕದಲ್ಲಿ 100 ವಿಮಾನ ನಿಲ್ದಾಣಗಳು ಮತ್ತು 200 ಹೆಲಿಪೋರ್ಟ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರ ಮುಂದಿನ ಹಂತಕ್ಕಾಗಿ 29,000 ಕೋಟಿ ರೂಪಾಯಿಗಳ ನಿಧಿಯನ್ನು ಮೀಸಲಿಟ್ಟಿದೆ ಎಂದು ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಡಿಶಾ ಪುರಿಯಲ್ಲಿ ಇಂದು ನಡೆದ ವಿಶ್ವಪ್ರಸಿದ್ದ ಜಗನ್ನಾಥ ರಥಯಾತ್ರೆಯ ಸಂದರ್ಭ ಉಂಟಾದ ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಮೃತಪಟ್ಟಿದ್ದು ಅನೇಕ ಭಕ್ತರು ಗಾಯಗೊಂಡಿದ್ದಾರೆ. ರಥ ಬೀದಿಯಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ದೇವಿ ಸುಭದ್ರ ದೇವರ ರಥಗಳನ್ನು ಎಳೆಯುವ ಸಮಾರಂಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸಿದ್ದ ಸಂದರ್ಭ ಈ ದುರದೃಷ್ಟಕರ ಘಟನೆ ಸಂಭವಿಸಿದೆ. ತುರ್ತು ಪ್ರತಿಕ್ರಿಯೆ ತಂಡಗಳು ತಕ್ಷಣವೇ ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಡಳಿತ, ಪೊಲೀಸ್, ಅಗ್ನಿಶಾಮಕ ಸೇವೆಗಳು ಮತ್ತು ಆರೋಗ್ಯ ಸಿಬ್ಬಂದಿ ರಕ್ಷಣಾ ಮತ್ತು ಜನಸಂದಣಿ ನಿರ್ವಹಣಾ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿವೆ. ಸುಸ್ಥಿರ ಕೃಷಿ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ಕೃಷಿ ಪದ್ದತಿಗಳನ್ನು ಉತ್ತೇಜಿಸುವ ಅಗತ್ಯವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICER 98ನೇ ಸಂಸ್ಥಾಪನಾ ದಿನ ಉದ್ದೇಶಿಸಿ ಮಾತನಾಡಿದ ಅವರು, ರೈತರು ಮತ್ತು ವಿಜ್ಞಾನಿಗಳ ಸಾಮೂಹಿಕ ಪ್ರಯತ್ನಗಳು ಅಸಾಧಾರಣ ಫಲಿತಾಂಶಗಳನ್ನು ನೀಡುತ್ತಿವೆ ಎಂದು ಹೇಳಿದರು. ದೇಶದಲ್ಲಿ ದಾಖಲೆಯ 376 ದಶಲಕ್ಷ ಟನ್ಗಳ ಆಹಾರ ಧಾನ್ಯಗಳನ್ನು ಉತ್ಪಾದಿಸಲಾಗಿದೆ. ಕಳೆದ ವರ್ಷ 44 ಬೆಳೆಗಳನ್ನು ಒಳಗೊಂಡ 386 ಹೊಸ ಬೆಳೆ ಪ್ರಭೇದಗಳು ಮತ್ತು 117 ತೋಟಗಾರಿಕೆ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದರು. ಸಿಬಿಎಸ್ಇ ಪಠ್ಯಕ್ರಮದಲ್ಲಿ 9ನೇ ತರಗತಿಯಲ್ಲಿ ತೃತೀಯ ಭಾಷೆಯನ್ನು ಪರಿಚಯಿಸುವ ಕ್ರಮದ ಕುರಿತು ಸುಪ್ರೀಂಕೋರ್ಟ್ ಕಳಕಳಿ ವ್ಯಕ್ತಪಡಿಸಿದೆ. ಇದು ವಿದ್ಯಾರ್ಥಿಗಳ ಮೇಲಿನ ಮಾನಸಿಕ ಒತ್ತಡವನ್ನು ಹೆಚ್ಚಿಸಲಿದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ವಿದ್ಯಾರ್ಥಿಗಳು ಸುಲಭವಾಗಿ ಭಾಷೆಯನ್ನು ಕಲಿಯಲು ಮತ್ತು ಹೊಂದಿಕೊಳ್ಳಲು ಅನುಕೂಲವಾಗುವಂತೆ ತೃತೀಯ ಭಾಷೆಯನ್ನು 5 ಅಥವಾ 6ನೇ ತರಗತಿಯಲ್ಲೇ ಪರಿಚಯಿಸುವುದು ಸೂಕ್ತ ಎಂದು ನ್ಯಾಯಾಲಯ ಸಲಹೆ ನೀಡಿದೆ. ತೃಣಮೂಲ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯೆ ಕೋಯಲ್ ಮಲ್ಲಿಕ್ ಇಂದು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. ಉಪರಾಷ್ಟಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಕೋಯಲ್ ಮಲ್ಲಿಕ್ ಈ ವರ್ಷದ ಏಪ್ರಿಲ್ನಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು. ನವದೆಹಲಿಯಲ್ಲಿ ಇಂದು ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆ ನಡೆಯಿತು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಪಕ್ಷದ ಹಿರಿಯ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಸಂಸದ ಪ್ರಮೋದ್ ತಿವಾರಿ, ಮುಂಬರುವ ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ಎತ್ತಬೇಕಾದ ಪ್ರಮುಖ ವಿಷಯಗಳ ಕುರಿತು ಪಕ್ಷ ತನ್ನ ನಿಲುವನ್ನು ಚರ್ಚಿಸಿದೆ ಎಂದು ತಿಳಿಸಿದರು. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಅಕ್ರಮ ಒಳ ನುಸುಳುವಿಕೆ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಇಂದು 13 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಇವುಗಳಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ಉತ್ತರ 24 ಪರಗಣ, ದಕ್ಷಿಣ 24 ಪರಗಣ ಹಾಗೂ ಮುರ್ಷಿದಾಬಾದ್, ಫರೀದಾಬಾದ್ನ ಬಲ್ಲಭಗಡ, ಸಹರಾನ್ಪುರದ ದಿಯೋಬನ್, ಹರಿಯಾಣ, ದೆಹಲಿ ಮತ್ತು ಇತರ ಸ್ಥಳಗಳು ಸೇರಿವೆ. ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶಿ ಪ್ರಜೆಗಳು ಭಾರತಕ್ಕೆ ಅಕ್ರಮ ಒಳ ನುಸುಳುವಿಕೆಗೆ ಅನುಕೂಲ ಮಾಡಿಕೊಟ್ಟ ನಕಲಿ ಭಾರತೀಯ ಗುರುತಿನ ದಾಖಲೆಗಳನ್ನು ಒದಗಿಸಿದ್ದು ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಅವರ ಪುನರ್ವಸತಿಗೆ ಸಹಾಯ ಮಾಡಿದ ಸಂಘಟಿತ ಗುಂಪಿನ ವಿರುದ್ದ ಉತ್ತರ ಪ್ರದೇಶ ಎಟಿಎಸ್ ಎಫ್ಐಆರ್ ದಾಖಲಿಸಿದ್ದು ಇದರ ಮುಂದುವರೆದ ಭಾಗವಾಗಿ ಇಡಿ ದಾಳಿ ನಡೆಸಿದೆ. ಇಂಗ್ಲೆಂಡ್ನ ಕಾರ್ಡಿಫ್ ಸೋಫಿಯಾ ಗಾರ್ಡನ್ನಲ್ಲಿ ಇಂದು ನಡೆಯುತ್ತಿರುವ ಪುರುಷರ 3 ಏಕದಿನ ಪಂದ್ಯಗಳ ಸರಣಿಯ 2ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 29.2 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 164 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಭದ್ರತಾ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಸಹಕಾರ ಅಗತ್ಯ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದುವಲ್ ಪ್ರತಿಪಾದನೆ. ಉಡಾನ್ ಯೋಜನೆಯಡಿ ಮುಂದಿನ ಹಂತದಲ್ಲಿ 120 ಹೊಸ ತಾಣಗಳಿಗೆ ಸಂಪರ್ಕ, ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು. ಪುರಿಯಲ್ಲಿ ವಿಶ್ವಪ್ರಸಿದ್ದ ಜಗನ್ನಾಥ ರಥಯಾತ್ರೆ, ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಸಾವು, ಹಲವರಿಗೆ ಗಾಯ. ಮತ್ತು ಏಕದಿನ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ನಡುವಿನ 2ನೇ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಈಗ ಕೇಳೋಣ ಹಿಂದಿ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ವಿಶ್ವಾತ್ಮ ಚಿತ್ರದ ಗೀತೆ, ಹಾಡಿರುವವರು ಸಾಧನಾ ಸರಗಂ.

ಮನ್ಹರುದ ಸಗು ಅಲಕಾ ಯಾಜ್ಞಿಕ್ ಇವರ ಯುಗಳ ಸ್ವರಗಳಲ್ಲಿ ಈಗ ಕೇಳುತ್ತಿರುವ ತ್ರಿದೇವ್ ಚಿತ್ರದ ಗೀತೆಯನ್ನ ಸಂಗೀತ ಕಲ್ಯಾಣ್ ಜಿ ಆನಂದ್ ಜಿ, ಸಾಹಿತ್ಯ ಆನಂದ್ ಬಕ್ಷಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಅಕೇಲೆ ಹಮ್ ಅಕೇಲೆ ತುಮ್ ಚಿತ್ರದ ಗೀತೆಯನ್ನ ಕುಮಾರ್ ಸಾನು ಹಾಗೂ ಅಲಕಾ ಯಾಜ್ಞಿಕ್ ಇವರ ಯುಗಳ ಸ್ವರಗಳಲ್ಲಿ. ಸಂಗೀತ ಅನು ಮಲಿಕ್, ಸಾಹಿತ್ಯ ಮಜ್ರೂ ಸುಲ್ತಾನ್ಪುರಿ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 8:15. ಈಗ ಒಡಿಶಾದ ಪುರಿಯಲ್ಲಿ ಜರುಗಿದ ಜಗನ್ನಾಥ ರಥಯಾತ್ರೆ ಕುರಿತು ಬಾನುಲಿ ವರದಿಯನ್ನು ಕೇಳಿ ದೆಹಲಿ ಕೇಂದ್ರದಿಂದ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 8:30.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿ

0: ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಈಗ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿ. ರಾಯಚೂರು ತಾಲೂಕಿನ ದಿನ್ನಿ ಗ್ರಾಮದ ಮಾಧವ್ ಸಿಂಗ್ ರಾಜಪೂತ್ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 8:45. ಮೊದಲಿಗೆ ಸಮಾಚಾರ ಸಂಧ್ಯಾ. 9:00 ಗಂಟೆಗೆ ನ್ಯೂಸ್ ಎಟ್ 9 ದೆಹಲಿ ಕೇಂದ್ರದಿಂದ.

ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿಯವರ ರಚನೆಯಲ್ಲಿದ್ದ ರತ್ನಮಾಲಾ ಪ್ರಕಾಶ್ ಇವರ ಧ್ವನಿಯಲ್ಲಿ ಈ ಒಂದು ಭಾವಗೀತೆಯನ್ನು ಕೇಳಿದ್ರಿ. ಇದುವರೆಗೆ ಭಾವಗೀತೆಗಳು ಪ್ರಸಾರವಾದವು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 9:30. ಈಗ ಕನ್ನಡ ಭಾರತಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ ಜೊತೆನೇ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90 ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕನ್ನಡ ಭಾರತಿ ಇಂದಿನ ಕನ್ನಡ ಭಾರತಿಯಲ್ಲಿ ಮೊದಲಿಗೆ ಕಡಕೋಳ ಮಡಿವಾಳಪ್ಪನವರ ಕುರಿತು ಮಾತನಾಡುತ್ತಾರೆ ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣಸಿದ್ದಪ್ಪ ದುಕಾನ್.
3: ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದ್ಧಾನಾಂ ಅಧರ್ಮಶ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೋ ಯುಗೆ. ಯಾವಾಗ ಯಾವಾಗ ದೇಶ ಮತ್ತು ಧರ್ಮ ವಿನಾಶದ ಅಂಚಿಗೆ ಬರುತ್ತದೆಯೋ ಆವಾಗ ಆವಾಗ ದೇಶ ಮತ್ತು ಧರ್ಮದ ರಕ್ಷಣೆಗಾಗಿ ಅವತರಿಸಿ ಬರುತ್ತೇನೆ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುತ್ತಾನೆ. ಏಕೆಂದರೆ ಪ್ರಪಂಚದಲ್ಲಿ ದೇವಭೂಮಿ ಎಂದೇ ಪ್ರಖ್ಯಾತಿ ಪಡೆದ ಭಾರತ ದೇಶ ಪುಣ್ಯಭೂಮಿ, ಪಾವನ ಕ್ಷೇತ್ರವಾಗಿದೆ. ಇಂತಹ ಪವಿತ್ರ ಭೂಮಿಯಲ್ಲಿ ದೇವಾನುದೇವತೆಗಳು, ದೈವಾಂಶ ಸಂಭೂತ ಸಂತರು, ಮಹಾಂತರು, ಶರಣರು, ದಾರ್ಶನಿಕರು, ತತ್ವಜ್ಞಾನಿಗಳು ಅವತರಿಸಿದ್ದಾರೆ. ಈ ಭೂಮಿಯ ಮೇಲೆ 100 ಒಬ್ಬ ಶೂರ, 1,000 ಒಬ್ಬ ಸಂತ, 1,00,000 ಒಬ್ಬ ಮಹಾಂತ, 1,00,000 ಒಬ್ಬ ಶರಣರು ಜನ್ಮ ತಾಳುತ್ತಾರಂತೆ. ಅಂತಹ ಪುಣ್ಯ ಪುರುಷರಲ್ಲಿ ಕಡಕೋಳ ಮಡಿವಾಳಪ್ಪನವರು ಒಬ್ಬರಾಗಿದ್ದಾರೆ. ಮಡಿವಾಳಪ್ಪ ಎಂದರೆ ಸರಿ

ಸುಮಾರು 2 ಶತಮಾನಗಳ ಹಿಂದೆ ಹೈದರಾಬಾದ್ ಕರ್ನಾಟಕದಲ್ಲಿ ಕಡಿಕೋಳ ಮಡಿವಾಳಪ್ಪ ನೆನಪಿಗೆ ಬಂದರೆ, ಮುಂಬೈ ಕರ್ನಾಟಕದಲ್ಲಿ ಗರಗದ ಮಡಿವಾಳಪ್ಪ ನೆನಪಿಗೆ ಬರುತ್ತಾರೆ. ಇವರಿಬ್ಬರು 18-19ನೇ ಶತಮಾನದಲ್ಲಿ ಅವತರಿಸಿದ್ದರು. ಕಡಿಕೋಳ ಮಡಿವಾಳಪ್ಪನವರು ಸರಿಸುಮಾರು 40-50 ವರ್ಷ ಹಿರಿಯರಾಗಿದ್ದರು. 4-5 ದಶಕಗಳ ಕಿರಿಯರಾದ ಗರಗದ ಮಡಿವಾಳಪ್ಪ ಎಂದೇ ಜನಮಾನಸದಲ್ಲಿ ಅಜರಾಮರವಾಗಿ ನೆಲೆಸಿದ ಅವರು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಸಂಸ್ಥಾನದ ಕಲ್ಮಠದ ತೋಟದಲ್ಲಿ ಶಿಶುವಿನ ರೂಪದಲ್ಲಿ ಪ್ರಕಟವಾದರು. ಧಾರವಾಡ ಜಿಲ್ಲೆಯ ಗರಗವನ್ನು ತಮ್ಮ ಕಾರ್ಯಕ್ಷೇತ್ರ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು ಲೋಕ ಕಲ್ಯಾಣ ಮಾಡುತ್ತಾ ಅಲ್ಲಿಯೇ ಜೀವಂತ ಸಮಾಧಿಯಾದರು. ಗರಗದ ಮಡಿವಾಳಪ್ಪನವರಿಗೆ ನವಲಗುಂದದ ನಾಗಲಿಂಗರು, ಹುಬ್ಬಳ್ಳಿಯ ಸಿದ್ಧಾರೂಢರು, ಶಿಶುನಾಳ ಶರೀಫರು, ಮುರುಗೋಡದ ಚಿದಂಬರ ಮಹಾಸ್ವಾಮಿಗಳು ಸಮಕಾಲೀನರಾಗಿ ಲೋಕೋದ್ಧಾರಕ್ಕೆ ಕಾರಣೀಭೂತರಾಗಿದ್ದರು. ಕಡಿಕೋಳ ಮಡಿವಾಳಪ್ಪನವರು ಕೂಡ 18-19ನೇ ಶತಮಾನದಲ್ಲಿ ಕಲಬುರಗಿ ಜಿಲ್ಲೆಯ ಆಗಿನ ಜೇವರ್ಗಿ ತಾಲೂಕ ಈಗಿನ ಯಡ್ರಾಮಿ ತಾಲೂಕಿನ ಕಡಿಕೋಳವನ್ನು ಕರ್ಮಭೂಮಿಯಾಗಿ ಮಾಡಿಕೊಂಡು ಸಂತ, ಮಹಾಂತ, ಅವಧೂತ, ತತ್ವಜ್ಞಾನಿ, ದಾರ್ಶನಿಕರಾಗಿ ಜನರ ಮನಸ್ಸಿನ ಮಲಿನವನ್ನು ತೊಳೆದು ಮಡಿ ಮಾಡಿ ಉದ್ಧರಿಸಿದವರು. ಕಡಿಕೋಳ ಮಡಿವಾಳಪ್ಪನವರ ಜನನವೇ ಅತ್ಯಂತ ರೋಚಕವಾದದ್ದು ಮತ್ತು ಬದುಕಿಗೆ ಸಾಧನೆಗೆ ತಿರುವು ಕೊಟ್ಟಂತಾಗಿದೆ. ಮಡಿವಾಳಪ್ಪನವರ ತಾಯಿ ಹೆಸರು ಗಂಗಮ್ಮ. ಇವರು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಾಗಠಾಣ ಗ್ರಾಮದವರು. ಶಂಕ್ರಪ್ಪ ಎಂಬ ಗಾಣಿಗ ಸಮಾಜದವನ ಮಗಳಾಗಿದ್ದು ಬಾಲ್ಯದಲ್ಲಿಯೇ ವಿವಾಹವಾಗಿ ಯೌವನಕ್ಕೆ ಕಾಲಿಡುವ ಮುಂಚೆ ವಿಧಿಯ ಆಟಕ್ಕೆ ಕೈಹಿಡಿದ ಪತಿಯನ್ನು ಕಳೆದುಕೊಂಡು ವಿಧವೆಯಾದಳು. ತಮ್ಮೂರು ಬರಗಾಲಕ್ಕೆ ತುತ್ತಾದಾಗ ಹೊಟ್ಟೆ ಹೊರೆಯುವುದು ಕರಕಷ್ಟವೆಂದೆನಿಸಿ ಶಂಕ್ರಪ್ಪ ತನ್ನ ಮಗಳಾದ ಗಂಗಮ್ಮಳನ್ನು ಕರೆದುಕೊಂಡು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬಿದನೂರಿಗೆ ಬಂದು ಮಲ್ಲಿಕಾರ್ಜುನಪ್ಪ ಗೌಡರ ಆಶ್ರಯ ಪಡೆದು ಹೊಲ ಮನೆಯಲ್ಲಿ ಕೆಲಸ ಮಾಡುತ್ತಾ ಕಾಲ ಕಳೆಯುತ್ತಿದ್ದರು. ಬಾಲ್ಯಾವಸ್ಥೆಯ ಗಂಗಮ್ಮ ಯೌವನಕ್ಕೆ ಕಾಲಿಡುತ್ತಿರುವಾಗ ಸಂಸಾರಿಕರ ಮನೆಯಲ್ಲಿ ಆಶ್ರಯ ಪಡೆಯುವುದು ಯೋಗ್ಯವಲ್ಲ ಎಂದರಿತ ಮಲ್ಲಿಕಾರ್ಜುನಪ್ಪ ಗೌಡ ಚಿಣ್ಮಗೇರಿ ಮಠದ ಶಾಖಾ ಮಠವಾದ ತಮ್ಮೂರು ಮಠದ ವಿರೂಪಾಕ್ಷಯ್ಯ ಸ್ವಾಮಿಯವರ ಸುಪದ್ರಿಗೆ ವಹಿಸಿದರು. ಬಿದನೂರು ಮಠದ ವಿರೂಪಾಕ್ಷಯ್ಯ ಸ್ವಾಮಿಗಳು ಅಧ್ಯಯನಶೀಲರು ಮತ್ತು ಪ್ರಾಯೋಗಿಕ ಸಿದ್ಧಾಂತಿಗಳು ಆಗಿದ್ದರು. ಹೀಗಾಗಿ ಸುತ್ತಲಿನ ಮುಮುಕ್ಷುಗಳು ಮಠಕ್ಕೆ ಹರಿದು ಬಂದು ಹಲವಾರು ದಾರ್ಶನಿಕ ಧಾರೆಗಳ ಚರ್ಚೆ, ಪುರಾಣ, ಪ್ರವಚನಗಳು ನಡೆಯುತ್ತಲೇ ಇರುತ್ತಿದ್ದವು. ತೀವ್ರ ಕುತೂಹಲಿಯಾಗಿದ್ದ ಗಂಗಮ್ಮ ಈ ಎಲ್ಲಾ ಚರ್ಚೆ ಶಿವಾನುಭವ ಗೋಷ್ಠಿಗಳಲ್ಲಿ ಪಾಲ್ಗೊಳ್ಳುತ್ತಾ ಯಾರ ಅರಿವಿಗೂ ಬರದಂತೆ ಗುಪ್ತ ಸಾಧಕಿಯಾಗಿ ಬೆಳೆಯುತ್ತಾ ಮಹಾಜ್ಞಾನಿ ವಿರೂಪಾಕ್ಷಯ್ಯ ಸ್ವಾಮಿಗಳಿಂದ ದೀಕ್ಷೆ ಪಡೆದುಕೊಂಡು ಶಿಶುಮಗಳಾದಳು. ಒಮ್ಮೆ ಚಿಣಮಗೇರಿ ಗುಡ್ಡದ ಮಹಾಂತ ಶಿವಯೋಗಿಗಳು ತಮ್ಮ ಶಾಖಾ ಮಠವಾದ ಬಿದನೂರಿಗೆ ಆಗಮಿಸಿದ್ದರು. ಭಕ್ತರೆಲ್ಲ ಪರಮ ಪೂಜ್ಯರ ದರ್ಶನ ಆಶೀರ್ವಾದ ಪಡೆಯುತ್ತಿದ್ದರು. ಮಠದಲ್ಲಿಯೇ ಕೆಲಸ ಕಾರ್ಯ ನಿರ್ವಹಿಸುವ ಗಂಗಮ್ಮ ಕೂಡ ದರ್ಶನ ಆಶೀರ್ವಾದ ಪಡೆಯಲು ಬಂದಾಗ ಪುತ್ರ ಸಂತಾನ ಪ್ರಾಪ್ತಿ ಎಂದು ಆಶೀರ್ವಾದ ಮಾಡಿದರು. ಗಂಗಮ್ಮಳಿಗೆ ಆಕಾಶ ಕಳಚಿ ತಲೆ ಮೇಲೆ ಬಿದ್ದಂತಾಯಿತು. ಗುರು ಮಹಾಂತನ ಆಶೀರ್ವಾದ ಅದು ಹೇಗೆ ಸುಳ್ಳಾದಿತ್ತು? ಮಹಾಜ್ಞಾನ ವಿರೂಪಾಕ್ಷಯ್ಯ ಸ್ವಾಮಿಗಳಿಂದ ದೀಕ್ಷೆ ಪಡೆದ ಗಂಗಮ್ಮಳಿಗೆ ಗುರು ಪರಂಪರೆಯಲ್ಲಿ ಗುರುವೇ ಗಂಡ, ಶಿಷ್ಯಂದಿರೆಲ್ಲ ಹೆಂಡತಿಯರು ಆಗುತ್ತಾರೆ. ಹೀಗಾಗಿಯೇ ಬಹುತೇಕ ತತ್ವಪದಕಾರರು ಗುರುವನ್ನು ಗಂಡನೆಂದು ಸಂಬೋಧಿಸಿ ಪದ ಕಟ್ಟಿ ತಮ್ಮ ಶಿವಸುಖ ದಾಂಪತ್ಯವನ್ನು ಕುರಿತು ಹಾಡಿದ್ದಾರೆ. ಅಂತೆಯೇ ಗಂಗಮ್ಮ ಮತ್ತು ವಿರೂಪಾಕ್ಷಯ್ಯ ಸ್ವಾಮಿಗಳು ಸರ್ವಸ್ವ ಸಮರ್ಪಿಸಿಕೊಂಡಿರಬೇಕು. ಮಠದ ಸೇವೆ, ಗುರುವಿನೊಂದಿಗಿನ ಒಡನಾಟ ಮತ್ತು ವಯೋಸಹಜ ಕಾಮನೆಗಳು ಇಬ್ಬರನ್ನು ಒಂದುಗೂಡಿಸಿರಬೇಕು. ಆಧ್ಯಾತ್ಮ ಮಾರ್ಗದಲ್ಲಿ ಬಹುದೂರ ಸಾಗಿದ್ದ ಈ ಅವಧೂತರು ಸಾಮಾಜಿಕ ನಿರ್ಬಂಧ ಮತ್ತು ಅನಾವಶ್ಯಕ ಮಡಿವಂತಿಕೆಗಳನ್ನು ಮೀರಿ ನಿಂತರೆಂದು ತೋರುತ್ತದೆ. ಗಂಗಮ್ಮಳ ಭಕ್ತಿ, ವಿರೂಪಾಕ್ಷಯ್ಯ ಸ್ವಾಮಿಗಳ ಶಕ್ತಿ ಒಂದುಗೂಡಿದವು. ಕುಂಡಲಿನಿ ಸಾಧನೆಯಲ್ಲಿ ಸ್ತ್ರೀ ಪುರುಷ ಸಮಾಗಮವು ಅಪೇಕ್ಷಣೀಯ. ಇದೊಂದು ಯೌಗಿಕ ತಂತ್ರವೇ ಆಗಿದೆ. ಕಡುಕೋಳ ಮಡಿವಾಳಪ್ಪನವರು ಹೀಗೆ ಯೌಗಿಕ ಹಂಬಲಕ್ಕೆ ಜನಿಸಿದವರೆಂಬ ತಥ್ಯವನ್ನು ಆತನ ಶಿಷ್ಯರು ಪದವೊಂದರಲ್ಲಿ, ಏನ ಹಡದಾಳ ನಮ್ಮವ್ವ, ಎಂಥವನ ಹಡದಾಳ ನಮ್ಮವ್ವ, ಬ್ರಹ್ಮಜ್ಞಾನದಿಂದ ಕಂದನ ಪಡೆದು ಜೋಗುಳ ಹಾಡಳ ನಮ್ಮವ್ವ, ಮೈಲಿಗೆ ಆಗಲಿಲ್ಲ ಅವ ಏನು ಬಗಲಗ ಮಲಗಲಿಲ್ಲ, ಬಿದನೂರು ಸ್ಥಳದಲ್ಲಿ ವಿರೂಪಾಕ್ಷೇಶನ ತೊಟ್ಟಿಲು ತೂಗೆಳ ನಮ್ಮವ್ವ ಎಂದು ಹಾಡಿದ್ದಾರೆ. ಆದರೆ ಸಮಾಜದ ಕಡೆಗಣ್ಣಿಗೆ ಅವಹೇಳನಕ್ಕೆ ಗುರಿಯಾಗಿ ವಿರೂಪಾಕ್ಷಯ್ಯ ಸ್ವಾಮಿಗಳು ಮಠ ಮತ್ತು ಊರು ಬಿಟ್ಟು ತಲೆಮರೆಸಿ ದೇಶಾಂತರಕ್ಕೆ ಹೋದರು. ಸ್ವಾಭಿಮಾನಿ ಗಂಗಮ್ಮ ಆತ್ಮಹತ್ಯೆಗೆ ಯತ್ನಿಸುತ್ತಿರುವಾಗ ಗುಡ್ಡದ ಮಹಾಂತರು ಹಾಗೂ ಬಿದನೂರಿನಲ್ಲಿ ಆಶ್ರಯ ಕೊಟ್ಟ ಮಲ್ಲಿಕಾರ್ಜುನಪ್ಪ ಗೌಡರ ಸಾಂತ್ವನ ಮತ್ತು ಧೈರ್ಯದ ಬೆಂಬಲದಿಂದಾಗಿ ಗಟ್ಟಿಗೆತ್ತಿ ಗಂಗಮ್ಮ ಗಂಡು ಮಗುವಿಗೆ ಜನ್ಮ ನೀಡಿದಳು. ಲೋಕದ ಜನರ ಮನದ ಮೈಲಿಗೆಯನ್ನು ತೊಳೆದು ಮಡಿ ಮಾಡಲು ಬಂದ ಮಡಿವಾಳಪ್ಪ ಎಂಬ ನಾಮಕರಣದಿಂದ ಓರಗೆಯ ಹುಡುಗರ ಜೊತೆ ಬೀದಿಯಲ್ಲಿ ಆಡುವಾಗ ಹೊಡೆದ ಚಿಣಿ ನೀರು ತುಂಬಿದ ಮಣ್ಣಿನ ಗಡಿಗೆಗೆ ಬಡಿದು ಒಡೆಯಿತು. ಗಡಿಗೆ ಹೊತ್ತ ಮಹಿಳೆ ಕೋಪ

ದಿಂದ ನೀ ಯಾರೋ, ನೀನ ಅಪ್ಪ ಇಲ್ಲ ಅಂದ್ರೆ ಈಟ್ ಉರಿತಿದ್ದಿ, ಇನ್ನ ಅಪ್ಪ ಇದ್ರೆ ಏಟ್ ಉರಿತಿದ್ದಿ ಎಂದು ಜರಿದಳು. ದುಃಖ ತಡೆಯಲಾರದೆ ತಾಯಿ ಹತ್ತಿರ ಓಡೋಡಿ ಹೋಗಿ ಅಳಲು ತೋಡಿಕೊಂಡಾಗ ಮಗನ ಜನ್ಮ ವೃತ್ತಾಂತವನ್ನು ಎಳೆ ಎಳೆಯಾಗಿ ಹೇಳಿದಳು. ಚಿಣಮಿಗೇರಿ ಮಠದ ಮಹಂತರ ವರಪ್ರಸಾದದಿಂದ ಶಾಖಾ ಮಠದ ಪೀಠಾಧಿಪತಿ ವಿರೂಪಾಕ್ಷಯ ಸ್ವಾಮಿಗಳಿಂದ ಜನಿಸಿದ್ದು ತಿಳಿದು ರೋಮಾಂಚನವಾಯಿತು. ಮಡಿವಾಳಪ್ಪನವರೇ ಹಾಡಿದಂತೆ, ಹೆಂಗ ಭ್ರಾಂತಿ ನೀಗುತ್ತಿ, ನೀ ಹೆಂಗ ಮಾಂತನಾಗುತ್ತಿ, ಹಂಗೆ ಹಿಂಗೆ ಹೊತ್ತುಗಳೆದು ಹಂಗೇನಿ ಸತ್ತು ಹೋಗುತ್ತಿ ಎಂಬಂತೆ ನಡೆದುಕೊಂಡಿದ್ದರೆ ಹತ್ತರಲ್ಲಿ ಹನ್ನೊಂದಾಗುತ್ತಿದ್ದರು. ಹಾಗೆ ಆಗಲೂ ಬಿಡದೆ ಸ್ವಾಮಿಯಿಂದ ಜನಿಸಿದ ತಾನು ಮಹಾಸ್ವಾಮಿಯಾಗಬೇಕು, ಗುರುಪುತ್ರನಾಗಿ ಜನಿಸಿದ ತಾನು ಜಗದ್ಗುರು ಆಗಬೇಕು ಎಂದು ನಿರ್ಧರಿಸಿ ತಾಯಿಯಿಂದಲೇ ಮೊದಲ ಭಿಕ್ಷೆ ಪಡೆದು ಸನ್ಯಾಸಿಯಾಗಿ ಶಾಂತಿ ನೆಮ್ಮದಿ ಜ್ಞಾನ ಅರಸುತ್ತ ಚಿಣಮಗಿರಿಗೆ ಬಂದನು. ಮಠಾಧೀಶರನ್ನು ಕಂಡು ಮಹಾಂತೇಶ ಎಂದು ಪಾದಕ್ಕೆರಗಿದನು. ನೀನು ಬಯಸಿದ ಮಹಾಂತ ನಾನಲ್ಲ, ಆದರೆ ನೀನು ಬರುವ ಸೂಚನೆ ಕೊಟ್ಟು ಅಗಲಿ ಹೋಗಿದ್ದಾರೆ, ಲಿಂಗೈಕ್ಯರಾಗಿದ್ದಾರೆ ಎಂದು ಗುರುಬಸವದೇವರು ನುಡಿದರು. ಮಡಿವಾಳಪ್ಪನವರು ದುಃಖಿತರಾಗಿ, ಕೊನೆಗೆ ನನಗೆ ಲಿಂಗದೀಕ್ಷೆ ಮತ್ತು ಅಯ್ಯಾಚಾರ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಕೇಳಿಕೊಂಡರು. ಆತನ ಕೋರಿಕೆಯಲ್ಲಿ ಲಿಂಗದೀಕ್ಷೆ ನಾನು ಮಾಡಬಹುದು, ಆದರೆ ಅಯ್ಯಾಚಾರ ಮಾಡಲಾಗುವುದಿಲ್ಲ ಎಂದಾಗ, ಗುರುವೇ ನೀ ಬೇಗನೆ ಮೊರೆ ಕೇಳೋ ಯಪ್ಪ, ಹರಿದು ಹೋಗುತ್ತೀನಿ ಹಿಡ್ಕೋರೋ, ಪದರಿಗೆ ಬಿದ್ದೀನಿ ಪಾಪಿಷ್ಟ, ಗುರು ಮಹಾಂತ ನೋಡೋ ಎನ್ನ ಅದೃಷ್ಟ, ಸೇವಕ ನಿಂತೀನಿ ಗಟ್ಟಿಮುಟ್ಟ, ಗುರು ರಾಯರ ತಪ್ಪಿಸೋ ಈ ಭವದಾಟ ಎಂದು ಮೊರೆ ಇಟ್ಟಾಗ ಅರಳಗುಂಡಿಗೆ ಮಹಾದಾಸೋಹಿ ಶರಣರಿಂದ ಅಯ್ಯಾಚಾರ ಮಾಡಿಸುತ್ತೇನೆ ಎಂದು ಕರೆದುಕೊಂಡು ಬಂದರು. ಹಂಬಲಿಸಿ ಬರಲಿರುವ ಮನಸ್ಸಿನ ದುಗುಡ ಅರಿತ ಶರಣರು ಏನೆಂದು ಕೇಳಿದಾಗ, ಗುರುವೇ ತಿಪ್ಪಿಯಲ್ಲಿ ಹುಟ್ಟಿ ಬೆಳೆದ ಬಿಲ್ವ ಪತ್ರಿ ಗಿಡದ ದಳಗಳು ಶಿವನ ಪೂಜೆಗೆ ಅರ್ಹವೋ ಅಥವಾ ಅಲ್ಲವೋ ಎಂದು ಕೇಳಿದರು. ಪತ್ರಿಗಿಡ ಎಲ್ಲಿ ಹುಟ್ಟಿದರೂ ಪವಿತ್ರವೇ, ಶಿವನ ಪೂಜೆಗೆ ಅರ್ಹ ಎಂದು ನುಡಿದಾಗ ತನ್ನ ಕತೆ ಹೇಳಿ, ಗುರುಪುತ್ರನಾಗಿ ಜನಿಸಿದ ನನಗೆ ಮಹಾಗುರು ಮಾಡುವ ಅಯ್ಯಾಚಾರ ಮಾಡಿ ಕೃತಾರ್ಥರನ್ನಾಗಿ ಮಾಡಿರಿ ಎಂದನು. ಅಯ್ಯ ಪುಣ್ಯಾತ್ಮ, ನಾನೊಬ್ಬ ಭಕ್ತ, ನನ್ನಿಂದಾಗದು, ಆದರೆ ನಿನಗೆ ಅಯ್ಯಾಚಾರ ಮಾಡಿಸುವ ಜವಾಬ್ದಾರಿ ನನ್ನದು ಎಂದು ತಮ್ಮೂರ ಹಳೀಪೇಟಿ ಬಸಯ್ಯನ ಹತ್ತಿರ ಕರೆದುಕೊಂಡು ಹೋದರು. ಆದರೆ ಹಳೀಪೇಟಿ ಬಸಯ್ಯ ಅಲ್ಲಸಲ್ಲದ ಅವಹೇಳನದ ಬಿರುನುಡಿ ನುಡಿದು ತಿರಸ್ಕರಿಸಿದನು. ಅರಳಗುಂಡಿಗೆ ಶರಣರು ಯಾವುದಕ್ಕೂ ಲೆಕ್ಕ ಹಾಕದೆ ತಮ್ಮ ಮನೆತನದ ಗುರುಗಳಾದ ಸಿಂದಗಿ ತಾಲೂಕಿನ ಕಲಕೇರಿ ಗ್ರಾಮದ ಮರುಳರಾಧ್ಯರಿಂದ ಅಯ್ಯಾಚಾರ ಮಾಡಿಸಿದರು. ವಿದ್ಯಾಭ್ಯಾಸಕ್ಕಾಗಿ ಗುರುಗಳನ್ನು ಹುಡುಕುತ್ತಿರುವಾಗ ನಿನಗೆ ಎಂಥ ವಿದ್ಯೆ ಬೇಕು ಎಂದು ಕೇಳಿದರು. ನಾನು ಹೋಗಿ ನೀನಾಗುವ ವಿದ್ಯೆ ಬೇಕು ಎಂದು ಉತ್ತರಿಸುವ ಅವರ ಅಲೌಕಿಕ ವಾಂಛಿತ ಅರಿವಾಗುತ್ತದೆ. ಗೊಬ್ಬೂರಿನ ಶಿಖಾಮಣಿ ಸ್ವಾಮಿಯಲ್ಲಿ ಅಕ್ಷರಾಭ್ಯಾಸ, ಅದೇ ಗ್ರಾಮದ ಸದಾಶಿವ ದೇವರಲ್ಲಿ ವಚನ ಸಿದ್ಧಾಂತ, ಹಂದಿಗನೂರು ಚನ್ನಬಸವೇಶ್ವರರಲ್ಲಿ ವೇದಾಂತ, ಭಂಗಿ ಪರ್ವತ ದೇವರಲ್ಲಿ ನಾಥ ಸಿದ್ಧ ಪರಂಪರೆ, ಹೀಗೆ ಹಲವು ಮೂಲಗಳಿಂದ ತನ್ನ ಜ್ಞಾನ ಪಿಪಾಸೆಯನ್ನು ತಣಿಸಿಕೊಂಡರು. ಮನಸ್ಸಿನ ಶಾಂತಿಯನ್ನು ಅರಸಿ ಚಿಣಮಗಿರಿ ಮಠದಲ್ಲಿ ಬಹುದಿನಗಳ ಕಾಲ ದನಕರುಗಳನ್ನು ಕಾಯುವ ಕಾಯಕದ ಜೊತೆಗೆ ಧ್ಯಾನ ಮೌನ ತಪಸ್ಸು ಮಾಡುತ್ತಾ ಕಾಲ ಕಳೆದು ಶ್ರೀಶೈಲ ಪರ್ವತಕ್ಕೆ ಹೋದರು. ಸುಮಾರು ವರ್ಷ ಬೆಟ್ಟಗುಡ್ಡ ಕಾಡು ಮೇಡು ಅಲೆಯುತ್ತಾ ಪ್ರಶಸ್ತ ಸ್ಥಳ ಕಂಡಲ್ಲಿ ಧ್ಯಾನ ತಪಸ್ಸು ಮಾಡುತ್ತಾ ಗಿಡಮೂಲಿಕೆಗಳ ಪರಿಚಯ, ದಿವ್ಯ ಔಷಧಿಗಳ ಜ್ಞಾನ ಪಡೆದು ನಾಟಿ ವೈದ್ಯ ಕಲೆ ಕರಗತ ಮಾಡಿಕೊಳ್ಳುತ್ತಾರೆ. ಆದರೂ ಮನಸ್ಸಿನ ವ್ಯಾಕುಲತೆ ಕಡಿಮೆಯಾಗದೆ ಕಮರೀಕೊಳ್ಳದಲ್ಲಿ ಜಿಗಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಚಿಣಮಗಿರಿಯ ಮಠ ಮತ್ತು ಅರಳಗುಂಡಿಗೆ ಶರಣರು ಕರೆದಂತೆ ಭಾಸವಾಗಿ ಮರಳಿ ಬರುತ್ತಾರೆ. ಅರಳಗುಂಡಿಗೆ ಮಲ್ಲಣಗೌಡರ ಸೋದರಿ ಭಾಗಮ್ಮ ಯೌವನಕ್ಕೆ ಕಾಲಿಡುತ್ತಿರುವಾಗ, ಕುಷ್ಠರೋಗಕ್ಕೆ ಬಲಿಯಾಗಿ ಪಡಬಾರದ ಕಷ್ಟ ಪಡುತ್ತಿರುವಾಗ ಮಡಿವಾಳಪ್ಪನವರು ತಮ್ಮ ನಾಟಿ ಔಷಧದಿಂದ ಗುಣಪಡಿಸಿದಾಗ ಭಾಗಮ್ಮ ಅವರ ಶಿಷ್ಯಳಾಗುತ್ತಾಳೆ. ಇದನ್ನು ಅರಿತ ಹಳೇಪೇಟೆ ಬಸಯ್ಯನಿಗೆ ಸಹಿಸಲಾಗಲಿಲ್ಲ. ಅಲ್ಲಸಲ್ಲದ ಕತೆ ಕಟ್ಟಿ ಕೋಪಿಷ್ಟ ಮಲ್ಲಣಗೌಡನ ಕಿವಿ ಕಚ್ಚುತ್ತಾನೆ. ಗೌಡಿಕೆಯ ಮದದಲ್ಲಿ ಅರಿವು ಮರೆತು ಅಜ್ಞಾನಿಯಾಗಿದ್ದ ಗೌಡ ಮಡಿವಾಳಪ್ಪನವರ ಹತ್ಯೆಗೈಯುವ ಸಂಚು ರೂಪಿಸುತ್ತಿರುವಾಗ ಅದನ್ನರಿತ ಭಾಗಮ್ಮ ಅರಳಗುಂಡಿಗೆ ತೊರೆಯಲು ಪರಿಪರಿಯಾಗಿ ಬೇಡಿಕೊಂಡಾಗ ಮಡಿವಾಳಪ್ಪನವರು, ಮರಣ ಬಂದರೇನು ಸಿಟ್ಟಿಲ್ಲ, ಮಹಾ ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ, ಮಾನವರಿವರೇನು ಘಟ್ಟಿಲ್ಲ, ಮಹಾದೇವನ ಹಿಡಿದವರ್ಯಾರೂ ಕೆಟ್ಟಿಲ್ಲ ಎಂದು ಹಾಡುತ್ತಾ ವಲ್ಲದ ಮನಸ್ಸಿನಿಂದ ತನ್ನಿಬ್ಬರು ಶಿಷ್ಯರೊಂದಿಗೆ ರಾತ್ರಿಯಲ್ಲಿ ನಡೆದು ಜುಂಬೇರಹಳದ ಜಂಬುಲಿಂಗೇಶ್ವರ ದೇವಾಲಯ, ನಂತರ ಕೋಣ ಸಿರಿಸಿಗೆಯ ರೇವಣಸಿದ್ಧನ ಗುಡ್ಡದಲ್ಲಿ ಆಶ್ರಯ ಪಡೆಯುತ್ತಾರೆ. ವಿಷಯ ಪಕ್ಕದ ಹಳ್ಳಿಯ ಕಡಕೋಳದಲ್ಲಿದ್ದ ಸುರಪುರದ ಸ್ಥಾನಿಕ ದೊರೆ ವೆಂಕಟಪ್ಪನವರಿಗೆ ತಿಳಿಯುತ್ತದೆ. ಕಡಕೋಳದ ಬಸಪ್ಪಧುರಿ, ಕಬ್ಬಲಿಗೆ ಮತಸ್ಥರಾಗಿದ್ದ ಮಲ್ಲಣಗೌಡ ಮತ್ತು ಅನೇಕ ಸದ್ಭಾವಿಗಳು ಸೇರಿ ಅಲ್ಲಿಗೆ ಬರುತ್ತಾರೆ. ಮಡಿವಾಳಪ್ಪ ಎಂಬ ಅದ್ಭುತ ಅನರ್ಘ್ಯರತ್ನವನ್ನು ಕಾಪಾಡಲು ಕೋಣ ಸಿರಿಸಿಗಿ ಮತ್ತು ಕಡಿಕೋಳದ ಜನ ಜಾತ್ರೆಗೆ ಸೇರಿದ

ಂತೆ ಸೇರುತ್ತಾರೆ. ವಿಷಯ ಅರಿತ ಕೊಲೆಗಡುಕರು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಅರಳಗುಂಡಿಗೆಗೆ ಹಿಂತಿರುಗುತ್ತಾರೆ. ಈ ಕಡೆ ಸುದೀರ್ಘ ಚರ್ಚೆ ನಡೆದು ಕಡಕೋಳಕ್ಕೆ ಕರೆದುಕೊಂಡು ಹೋಗಲು ನಿರ್ಧರಿಸುತ್ತಾರೆ. ಕೋಣ ಶೀರ್ಷಿಕೆಯಿಂದ ಬಿಡದ ಜನ ಆ ಊರಿನಲ್ಲಿ ಮೇಲ್ವರ್ಗದ ಜನರ ಮನೆಗಳೇ ಇಲ್ಲ, ಇದ್ದವರೆಲ್ಲ ಕಾಟಕ ಜನರಿಂದ ತುಂಬಿದೆ ಎಂದಾಗ ಮಡಿವಾಳಪ್ಪನವರು, ಊರು ತುಂಬಾ ಕಾಟಕರಿದ್ದರೂ ಇರಲಿ, ಆದರೆ ಕೀಟಕರು ಮಾತ್ರ ಇರಬಾರದು ಎಂದು ಹೇಳಿ ಹೊರಡಲು ಸಮ್ಮತಿ ಸೂಚಿಸಿ ಕಡಕೋಳಕ್ಕೆ ಹೋಗಿ ನೆಲೆಸಿ ಅದನ್ನೇ ತಮ್ಮ ಕರ್ಮಭೂಮಿ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡರು. ಕೊನೆಯ ಉಸಿರಿರುವವರೆಗೆ ಅಲ್ಲಿಯೇ ನೆಲೆಸಿ ಜನಮಾನಸದಲ್ಲಿ ಕಡಕೋಳ ಮಡಿವಾಳಪ್ಪ ಎಂದೇ ಪ್ರಸಿದ್ಧಿ ಪಡೆದು ಅಲ್ಲಿಯೇ ಜೀವಂತ ಸಮಾಧಿಯಾಗುತ್ತಾರೆ. ಅಂತೆಯೇ ಬಿದನೂರಿನಲ್ಲಿ ಬುಡವಾಗಿ, ಚಿಣಮಗೇರಿಯಲ್ಲಿ ಚಿಗಿತು, ಅರಳಗುಂಡಿಗೆಯಲ್ಲಿ ಅರಳಿ, ಕಡಕೋಳದಲ್ಲಿ ಕಡೆಯಾದ ಮಡಿವಾಳಪ್ಪ ಶಿವಯೋಗಿ ಎಂಬ ಆಡು ನುಡಿಯೊಂದು ಹುಟ್ಟಿಕೊಳ್ಳಲು ಕಾರಣವಾಗಿದೆ. ವ್ಯವಸಾಯದ ಕರ್ಮಯೋಗಿಯಾಗಿ, ತಮ್ಮ ಪ್ರಸಾದ ತಾವೇ ಮಾಡಿಕೊಳ್ಳುವ ಹಠಯೋಗಿಯಾಗಿ, ತ್ರಿವಿಧ ದಾಸೋಹಿಯಾಗಿ, ತ್ರಿಕಾಲ ಜ್ಞಾನಿಯಾಗಿ, ಜ್ಞಾನಪೂರ್ಣ ಜ್ಯೋತಿಯಾಗಿದ್ದರು. ಭವರೋಗಕ್ಕೆ ಜ್ಞಾನ ಔಷಧಿ, ದೇಹ ರೋಗಕ್ಕೆ ವನೌಷಧಿ, ಹಂಬಲಿಸಿ ಬಂದವರಿಗೆ ಬೆಂಬಲಿಗನಾಗಿ, ಹಸಿದವರಿಗೆ ಅನ್ನ, ಮೋಕ್ಷಕ್ಕೆ ಅಭಯಹಸ್ತ ತೋರುವ ಮಹಾ ಯೋಗಿಗಳಾಗಿದ್ದರು. ಆಸು ಕವಿಯಾಗಿ ಹಾಡಿದರು. ಮಡಿವಾಳಪ್ಪನವರು ಕಂಡದನ್ನು ಕಂಡಂತೆ ಟೀಕಿಸುವ ಛಾತಿಯನ್ನು ಹೊಂದಿದ್ದರು. ಇವರು ಕವಿಯಾಗಬೇಕು, ಕವನ ರಚಿಸಬೇಕು ಎಂದವರಲ್ಲ. ಸಮಾಜದಲ್ಲಿ ಅವಹೇಳನಕ್ಕೆ ಅಪಮಾನಕ್ಕೆ ಒಳಗಾಗಿ ಸಮಾಜದ ನಡೆಯನ್ನು ಖಂಡಿಸಲು ಬಂದ ಸಂದರ್ಭ, ಕಂಡ ಘಟನೆಗೆ ತಕ್ಷಣ ಹುಟ್ಟಿ ಬಂದ ಪದಗಳೇ ಇಂದು ಜನರ ಬಾಯಲ್ಲಿ ನಲಿದಾಡುತ್ತಿವೆ. ಮಂಡಲದೊಳಗೆ ಈ ಮಂದಿ ಮಾಡೋದು ಕಂಡು ಅದಕ್ಕೇ ಬಂದ ಒಪ್ಪ ಇಂಥ ಕಾಲ, ಬಾಯಿಲೊಂದು ಆಡ್ತೀರಿ, ಮನಸ್ಸಿನೊಳಗೊಂದು ಮಾಡ್ತೀರಿ, ಬರೆದಿಟ್ಟಿದು ಓದಿಕೊಂಡು ಭ್ರಾಂತಿಗೆಟ್ಟು ಹೋಗುತ್ತೀರಿ. ಯಾತರ ಕಟಿಪೀಟಿ, ಒಂದಿನ ಹೋಗೋದು ಲಟ್ಟಿಪೀಟಿ, ಸಂಸಾರ ಮಾಡ್ತೀರಿ ಒಳ್ಳೆ ಜಟಿಪೀಟಿ, ಭಕ್ತಿ ಮಾಡುವುದು ಅದು ತಿಟ್ಟಿಪೀಟಿ. ಮೂಕನಾಗಬೇಕು ಈ ಜಗದೊಳು ಜ್ವಾಕೆ ಆಗಿರಬೇಕು, ಕಾಕ ಬುದ್ಧಿ ಕಡಿಗಿ ಹಾಯಿಸಲಾರದ ಲೋಕದ ಗೊಡವಿ ನಿನಗ್ಯಾತಕ್ಕಬೇಕು. ನನ್ನ ಒಳಗನ ತಿಳ್ಕೊಂಡೆ, ನನಗ ಬೇಕಾದ ಗಂಡನ ಮಾಡಿಕೊಂಡೆ, ಆಜ್ಞೆ ಪ್ರಕಾರ ನಡಕೊಂಡೆ, ನ ಎಲ್ಲರ ಹಂಗೊಂದು ಹರಕೊಂಡೆ, ಈ ರೀತಿ ಹಲವಾರು ಪದಗಳನ್ನು ಕಟ್ಟಿ ಹಾಡಿದ್ದಾರೆ. ಕಡಕೋಳು ಸತ್ಸಂಗ ತತ್ವ ಪದಗಳ ಟಂಕಶಾಲೆಯಾಗಿತ್ತು. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ವಚನಗಳ ಮೇಲೆ ಚರ್ಚೆ ಮಾಡಿ ಅಪ್ಪಟ ಅಪರಂಜಿ ಎಂಬ ಮುದ್ರೆ ಒತ್ತುವ ಟಂಕಶಾಲೆಯಾಗಿ ವಚನ ಸೃಷ್ಟಿಸಿದರು. 19ನೇ ಶತಮಾನದಲ್ಲಿ ಕಡಕೋಳದಲ್ಲಿ ಮಡಿವಾಳಪ್ಪನವರ ಸತ್ಸಂಗಗಳು ಕೂಡ ತತ್ವ ಪದಗಳ ಸೃಷ್ಟಿಯ ಟಂಕಶಾಲೆಯಾಗಿ ರೂಪುಗೊಂಡಿತು. ಎಲ್ಲ ಸಮುದಾಯದ ಜನ ವಚನ ರಚಿಸಿದರೆ ಇಲ್ಲಿಯೂ ಕೂಡ ಎಲ್ಲ ಸಮುದಾಯದ ಜನ ತತ್ವಪದ ಕಟ್ಟಿ ಹಾಡಿದ್ದಾರೆ. ವಚನಗಳ ಅಂಕಿತದಲ್ಲಿ ವಚನಕಾರರು ತಮ್ಮ ವೃತ್ತಿಯನ್ನು ನಮೂದಿಸಿದರೆ ತತ್ವಪದಗಳಲ್ಲಿ ತಮ್ಮ ಊರುಗಳನ್ನು ನಮೂದಿಸಿದ್ದಾರೆ. ಶರಣರ ಮಧ್ಯೆ ಪರಸ್ಪರ ಅನುಭಾವಿಕ ವಾಗ್ವಾದಗಳು ನಡೆದಂತೆ ತತ್ವಪದಕಾರರಲ್ಲಿಯೂ ಎಲ್ಲಾ ಜಾತಿ ಮತ ಪಂಥದ ಜನರು ಒಂದೆಡೆ ಸೇರಿ ಆಲೋಚನೆಗಳನ್ನು ಹಂಚಿಕೊಳ್ಳುವ ಗರಡಿ ಮನೆಯಾಗಿತ್ತು. ಹೂವು ತಾನು ಮಾತ್ರ ಸ್ವರ್ಗಕ್ಕೆ ಹೋಗದೆ ದಾರಕ್ಕೂ ಕರೆದೊಯ್ಯುವಂತೆ ಹಲವಾರು ಶಿಷ್ಯರನ್ನು, ಸಂತರನ್ನು ಮತ್ತು ತತ್ವಪದಕಾರರಿಗೆ ಸನ್ಮಾರ್ಗ ತೋರಿದರು. ಅಕ್ಷರ ಜ್ಞಾನದ ಗಂಧವೇ ಅರಿಯದ ಕಡ್ಲೇವಾಡ ಸಿದ್ದಪ್ಪನಿಗೂ ತತ್ವಪದ ಬರೆಯುವಂತೆ ಹುರಿದುಂಬಿಸಲು ಕೈನೂರು ಕೃಷ್ಣಪ್ಪ ತೆಲಗಬಾಳ ರೇವಪ್ಪರನ್ನು ಕರೆದು, ನಾ ಎಂಬ ಒಂದಕ್ಷರ ಕೊಟ್ಟು ನಾಳೆ ಸತ್ಸಂಗಕ್ಕೆ ಬರುವಾಗ ಪದ ಬರೆದುಕೊಂಡು ಬರಲು ಹೇಳಿದರು. ಕೈನೂರು ಕೃಷ್ಣಪ್ಪ, ನಾ ಕಡಿಕೊಳ್ಳದ ಗುಲಾಮ, ನನ್ನ ಹೆಸರು ತೆಗಿಬೇಡ್ರಿ ಇನ್ನೊಮ್ಮ, ಗುರು ಹಾಕಿಕೊಟ್ಟ ಜಹಗೀರು ಇನ್ನಮ್ಮ, ನಾ ಸರ್ವರಿಗೂ ಮಾಡ್ತೀನಿ ಸಲಾಮ ಎಂದು ಹಾಡಿದರೆ ತೆಲಗಬಾಳ ರೇವಪ್ಪ, ನಾ ಚಿಣಿಯನಾಡಿದೆನೋ, ನಾ ಚಿಣಿಯನಾಡಿದೆನೋ, ಪರಬ್ರಹ್ಮಕ ಚಿಣಿಯ ಭಕ್ತಿ ಗುಣವೆಂಬ ಚಿಣಿಯ ಮಾಡಿ ಸಿಟ್ಟಿನಿಂದ ನಾ ಹೊಡೆದು ಚಿಣಿಯನಾಡಿದನೋ, ನಾ ಚಿಣಿಯನಾಡಿದನೋ ಎಂದು ಹಾಡಿದರೆ ಕಡ್ಲೇವಾಡ ಸಿದ್ದಪ್ಪ, ನಾ ಏನು ಬಲ್ಲೆನಪ್ಪ ನಿಮ್ಮ ಕೂಸ, ಅಂದಿಗಿ ಇಂದಿಗಿ ಎನಗೆ ನಿಮ್ಮ ಧ್ಯಾಸ, ನಾ ನಂಬಿಗಿಟ್ಟು ನಡೆದೇನ ಒಂದೇ ಮನಸ, ಅಂಬಿಗರ ಚೌಡಯ್ಯನ ವಂಶ. ಹೀಗೆ ಮೂರು ಜನ ಹಾಡಿದಂತೆ ತಮ್ಮಲ್ಲಿ ಬರುವ ಎಲ್ಲ ಜನ ಶಿಷ್ಯರಿಗೆ, ಜನರಿಗೆ ತಮ್ಮ ದಾರಿ ಹಿಡಿಯಲು ಪ್ರೇರಣೆ ನೀಡುತ್ತಿದ್ದರು. ಗುರು ಶಿಷ್ಯರ ತತ್ವ ಪದಗಳ ಜುಗಲ್ಬಂದಿ ಕಡಕೋಳ ಮಡಿವಾಳಪ್ಪನವರು ವರ್ಚಸ್ಸು ಕೇಳಿದ ಚೆನ್ನೂರು ಜಲಾಲ ಸಾಹೇಬರು ಕಣ್ಣಾರೆ ಕಾಣಲು ಬರುತ್ತಾರೆ. ತಮ್ಮ ಕಲ್ಪನಾಲೋಕದ ಮಡಿವಾಳಪ್ಪನವರು ಮಠದಲ್ಲಿ ಕಾಣದೆ ದೊಡ್ಡಿಯಲ್ಲಿ ದನಕರುಗಳ ಹೆಂಡಿ ಕಸ ಬಳಿದು ಕುರುಳು ತಟ್ಟುವ ಕೆಲಸದವನಾಗಿ ಕಂಡಾಗ ಆಶ್ಚರ್ಯದಿಂದ, ಜಂಗಮನಾಗಬೇಕಾದರೆ ಮನ ಲಿಂಗ ಮಾಡಿಕೊಂಡಿರಬೇಕು, ಅಂಗಣ ಗುಣ ಅಳಿದಿರಬೇಕು, ನಿಸ್ಸಂಗನಾಗಿ ಶರಣರ ಕೂಡಿಕೊಂಡಿರಬೇಕು ಎಂಬ ಮೂದಲಿಕೆಯ ತತ್ವಪದಕ್ಕೆ ಮಡಿವಾಳಪ್ಪನು

0: ಅವರು ಫಕೀರನಾಗಬೇಕಾದರೆ ಮನದ ವಿಕಾರವನ್ನೆಲ್ಲ ತೊಳೆದಿರಬೇಕು. ನಕಾರ ಮಕಾರ ಶಿಕಾರ ವಕಾರ ಯಕಾರ ಓಂಕಾರವನ್ನೆಲ್ಲ ತಿಳಿದಿರಬೇಕು ಎಂದು ಹಾಡಿದಾಗ ಜಲಾಲ ಸಾಹೇಬರ ಮನಪರಿವರ್ತನದ ಜೊತೆಗೆ ಜ್ಞಾನೋದಯವಾಗಿ ದೀಕ್ಷೆ ಪಡೆದು ಅಪ್ಪಟ ಅನುಯಾಯಿಯಾಗಿ ಪುರಾಣ ಪ್ರವಚನ ಹೇಳುತ್ತಾ ಲೋಕೋದ್ಧಾರಕ ಕಾರ್ಯದಲ್ಲಿ ತೊಡಗಿದರು. ಹೀಗೆ ಸಾಮಾನ್ಯ ಅಸಾಮಾನ್ಯರನ್ನು ಪರಿವರ್ತನೆ ಮಾಡುವ ಮಾಂತ್ರಿಕ ಶಕ್ತಿ ಅಂದಿಗೂ ಇಂದಿಗೂ ಅವ್ಯಾಹತವಾಗಿದೆ. ಅಪಾರ ಭಕ್ತಗಣ ಮತ್ತು ಶಿಷ್ಯರನ್ನು ಹೊಂದಿದ್ದರು. ಕಡಿಕೋಳ ಮಡಿವಾಳಪ್ಪನವ ಮುತ್ಯ ನಿಂತಲ್ಲಿ 30,000 ಎಂಬ ಜಾಣ್ಣುಡಿಯೊಂದು ಪ್ರಚಲಿತದಲ್ಲಿದೆ. ಅಂದರೆ ಜಾತಿ ಮತ ಪಂಥದ ಭೇದಭಾವವಿಲ್ಲದೆ ಹಂಬಲಿಸಿ ಬಂದ ಅಪಾರ ಜನರಿಗೆ ಅಭಯಹಸ್ತ ನೀಡಿ ಭಕ್ತರ ಶಿಷ್ಯರ ಬಳಗವೇ ಮಾಡಿಕೊಂಡಿದ್ದರು. ಕೈನೂರು ಕೃಷ್ಣಪ್ಪ, ಕಡ್ಲೇವಾಡ ಸಿದ್ದಪ್ಪ, ತೆಲಗಬಾಳ ರೇವಪ್ಪ, ಚನ್ನೂರು ಜಲಾಲ ಸಾಹೇಬ, ಅರಳಗುಂಡಿಗಿ ಭಾಗಮ್ಮ, ಬಸಲಿಂಗಪ್ಪ, ಮಲ್ಲಿಕಾರ್ಜುನಗೌಡ, ಹಂಗರಿಗಿ ಬಸವಲಿಂಗಪ್ಪ ಮುಂತಾದ ಪ್ರಮುಖರಾಗಿದ್ದರು. ಸಮಕಾಲೀನರು ಚಿಣಮಗೇರಿಯ ಮಹಾಂತ ಮಠದ ಗುರುಬಸವದೇವರು, ಅರಳಗುಂಡಿಗೆ ಮಹಾದಾಸುಯಿ ಶರಣಬಸವರು, ಕಲಿಕೇರಿ ಮರುಳಾರಾಧ್ಯರು ಇವರೆಲ್ಲ ವಯಸ್ಸಿನಲ್ಲಿ ಹಿರಿಯರಾಗಿದ್ದು ಸಮಕಾಲೀನರಾಗಿದ್ದರು. ಜನಮೆಚ್ಚಿದ ಅಪಾರ ಪದಗಳು ಮತ್ತು ತತ್ವ ಪದಗಳ ರಚನೆ, ಸಮಾಜದಲ್ಲಿ ತಲೆದೋರಿದ ಅನೈತಿಕ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಕೆ ಶೋಷಣೆ ಜಾತೀಯತೆ ಅಜ್ಞಾನದ ಅಂಧಕಾರ ಅಹಂಕಾರದಿಂದ ಕೂಡಿದ ಟೊಳ್ಳುತನ ಮೂಢನಂಬಿಕೆ ತಾರತಮ್ಯತನ ಇವುಗಳನ್ನು ಹೋಗಲಾಡಿಸಿ ಸಮಸಮಾಜ ನಿರ್ಮಾಣಕ್ಕಾಗಿ ಪದಗಳು ಹಾಡಿದ್ದಾರೆ. ಇವರು ಸುಮಾರು 1100 ಭಕ್ತಿ ಪದ, 1100 ತತ್ವ ಪದ, 1100 ಮಂಗಳಾರತಿ ಮತ್ತು 1000 ವಚನಗಳನ್ನು ರಚಿಸಿ ಹಾಡಿದ್ದಾರೆ ಎಂದು ನಂಬಲಾಗಿದೆ. ಆದರೆ ಕಡಿಕೋಳ ಮಡಿವಾಳಪ್ಪನವರ ತಮ್ಮ ಶರಣಾರ್ಥಿ ಪದ್ಯದಲ್ಲಿ ಹೀಗೆ ಹೇಳಿಕೊಂಡಿದ್ದಾರೆ: ಸುಳ್ಳೆ 25 ನಿಜಪದ, ಸುಳ್ಳೆ 19 ವಚನವು, ಸುಳ್ಳೆ ಪರಿವರ್ತಿ ನಂಬತ್ತೆಂದನು ಹಾಡು, ಸುಳ್ಳೆ ಹಾಡುವುದಾಯಿತು ಹಾಡು, ಸುಳ್ಳೆ 17 150 ಸರ್ವಕ್ಕೆ, ಸುಳ್ಳೆ ತಿಳಿದರೆ ಡುಳ್ಳೆ ಮಾಡಿದ ಮಹಾಂತ ಶರಣಾರ್ಥಿ ಎಂದಿರುವಂತೆ 1750 ಹಾಡು ರಚಿಸಿ ಹಾಡಿದ್ದಾರೆ ಎಂದರ್ಥ. ಆದರೆ ಇಲ್ಲಿಯವರೆಗೆ ಸುಮಾರು 500 ಪದಗಳು 150 ವಚನಗಳು ದೊರೆತಿವೆ. ಇವರ ವಚನಗಳ ಅಂಕಿತ ಗುರುಮಹಾಂತ ಎಂದಿದೆ, ಆದರೆ ತತ್ವ ಪದಗಳಲ್ಲಿ ಬೇರೆ ಬೇರೆ ಅಂಕಿತ ಬಳಸಿ ಇಡೀ ಲೋಕಕ್ಕೆ ಜ್ಞಾನಪೂರ್ಣದ ಜ್ಯೋತಿಯಾಗಿ ಬೆಳಗುವುದರ ಜೊತೆಗೆ ಕಡಿಕೋಳ ಮಡಿವಾಳಪ್ಪನವರು ಜ್ಞಾನಪೂರ್ಣಂ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಎಂಬ ಮಂಗಳಾರತಿ ಪದದಲ್ಲಿ ಇಡೀ ಜಗತ್ತಿಗೆ ಜ್ಞಾನಪೂರ್ಣ ಜ್ಯೋತಿಯಾಗಿ ಬೆಳಗುವ ಪರಶಿವ ಪರಮಾತ್ಮನಿಗೆ ನಿರ್ಮಲವಾದ ಮನಸ್ಸೆಂಬ ಕರ್ಪೂರದಿಂದ ಬೆಳಗುತ್ತಾ ಸ್ಮರಿಸಿದರೆ ಪೂಜಿಸಿದರೆ ಮನ ಮನುಷ್ಯ ಸಮಾಜ ಲೋಕ ಉದ್ಧಾರವಾಗುತ್ತದೆ ಎಂಬ ಸನ್ಮಾರ್ಗ ತೋರಿದವರ ಬಗ್ಗೆ ಹೆಚ್ಚಿಗೆ ಏನು ಹೇಳಬಹುದು? ಹಲವು ಮಾತೇನು, ನೀ ನೋಡಿದು ಪಾದವನಿಟ್ಟು ಮೆಟ್ಟಿದ ನೆಲವೇ ಸುಕ್ಷೇತ್ರ, ಮುಟ್ಟಿದ ಜಲವೇ ಪಾವನ ತೀರ್ಥ, ಸುಲಭ ಶ್ರೀಗುರು ಕಡಿಕೋಳ ಮಡಿವಾಳೇಶ, ಕೃಪೆ ಮಾಡು ಕೃಪೆ ಮಾಡು ಕೃಪೆ ಮಾಡು.
1: ಇದುವರೆಗೆ ಕಡಕೋಳ ಮಡಿವಾಳಪ್ಪನವರ ಕುರಿತು ಮಾತನಾಡಿದವರು ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣಸಿದ್ದಪ್ಪ ದುಕಾನ್. ಕನ್ನಡ ಭಾರತಿಯಲ್ಲಿ ಈಗ ಸಾಹಿತಿ ಕವಿಯತ್ರಿ ಕಸ್ತೂರಿ ಎಸ್ ಪಟ್ಬಳ್ಳಿ ಅವರಿಂದ ಸ್ವರಚಿತ ಕವನ ವಾಚನ.
2: ನನ್ನ ಕವನದ ಶೀರ್ಷಿಕೆ ಸಾವಿತ್ರಿಬಾಯಿ ಫುಲೆ. ಮಹಾರಾಷ್ಟ್ರದ ಮಣ್ಣಿನಲ್ಲಿ ಜನಿಸಿದ ಮಹಾನ್ ಮಹಿಳೆ ಸಾವಿತ್ರಿಬಾಯಿ ಫುಲೆ ನಮ್ಮ ದೇಶದ ಅಮೂಲ್ಯ ರತ್ನಕಳೆ. ಬಾಲ್ಯದಲ್ಲೇ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿದಳು. ಜ್ಞಾನದ ಬೆಳಕಿನಿಂದ ತನ್ನ ಬದುಕನ್ನು ರೂಪಿಸಿದಳು. ಪತಿ ಜ್ಯೋತಿಬಾ ಫುಲೆ ಜೊತೆ ಶಿಕ್ಷಣದ ದಾರಿ ಹಿಡಿದಳು. ಹೆಣ್ಣು ಮಕ್ಕಳಿಗಾಗಿ ಮೊದಲು ಶಾಲೆಯನ್ನು ತೆರೆದಳು. ಅಜ್ಞಾನದ ಕತ್ತಲನ್ನು ದೂರ ಮಾಡುವ ಸಂಕಲ್ಪ ಮಾಡಿದಳು. ವಿದ್ಯೆಯ ಮಹತ್ವವನ್ನು ಎಲ್ಲರಿಗೂ ತಿಳಿಸಿದಳು. ಸೀರೆಗೆ ಶೆಗಣಿ ಎರೆಸಿದರು ನಗುತ್ತಾ ಸಾಗಿದಳು. ಬಡವರ ಕಣ್ಣೀರಿನ ಕರುಣಾಮಯಿಯಾದಳು. ಪ್ರೀತಿ ಸೇವೆ ತ್ಯಾಗದ ಬದುಕು ಅವಮಾನ ಸಹಿಸಿದಳು. ಆದರ್ಶ ಬದುಕು ಮೈಗೂಡಿಸಿದವಳು. ಮೌಲ್ಯ ಸಾರಿ ಮುತ್ತಾದಳು. ಪ್ಲೇಗ್ ರೋಗಿಗಳ ಸೇವೆಯಲ್ಲಿ ತನ್ನ ಜೀವನವನ್ನೇ ಅರ್ಪಿಸಿದಳು. ಮಾನವ ಸೇವೆಯಲ್ಲೇ ನಿಜವಾದ ಮಹತ್ವವಿದೆ ಎಂದು ತೋರಿದಳು. ಸಾವಿತ್ರಿಬಾಯಿ ಫುಲೆಯವರ ಆದರ್ಶ ಸದಾ ಬೆಳಗಲಿ. ಅವರ ಶಿಕ್ಷಣದ ಸಂದೇಶ ನಮ್ಮ ಹೃದಯದಲ್ಲಿ ಶಾಶ್ವತವಾಗಲಿ. ಪ್ರಶಸ್ತಿಯ ಸುರಿಮಳೆಗರೆದರು, ಸೇವೆಯೇ ಅವರ ಧ್ಯೇಯ ಎಂದರು.

0: ಶಕ್ತಿಪೀಠದಲ್ಲಿ ಪ್ರಶಸ್ತಿ ಸಿಕ್ಕಿರದಿದ್ದರೂ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದರು. ಭಾರತ ಸರ್ಕಾರ ಅವರ ಸ್ಮರಣೆಗೆ ಅಂಚೆ ಚೀಟಿ ಹೊರತಂದಿತು. ಅವರ ಆದರ್ಶ ದೇಶದಾದ್ಯಂತ ಗೌರವಿಸಿತು ಕೃಷಿಕ ಭೂಮಿ ತಾಯಿಯ ಮಡಿಲಲ್ಲಿ ಬೀಜವ ಬಿತ್ತಿ ಬೆಳೆಸುವ ಬೆವರ ಹನಿಯ ಮೌಲ್ಯದ ಬಾಳ ಬೆಳಕ ಹರಿಸುವ ಮಣ್ಣಿನ ಮಡಿಲಲ್ಲಿ ಬದುಕಿನ ಬೀಜ ಬಿತ್ತುವ ಮಹಾನುಭಾವ ಕೃಷಿಕನು ಬೆವರಿನ ಹನಿಗಳಿಂದ ಭೂಮಿಯನ್ನು ಚಿನ್ನವಾಗಿಸುವ ಶ್ರಮಜೀವಿಯವನು ಬೀಜ ಬಿತ್ತಿದ ಪ್ರತಿಯೊಂದು ಹೆಜ್ಜೆಯಲ್ಲೂ ಭವಿಷ್ಯದ ಕನಸು ಅಡಗಿದೆ
1: ಹಸಿರು ಹೊಲಗಳು ಅವನ ಪರಿಶ್ರಮದ ಸುಂದರ ಪ್ರತಿಫಲವಾಗಿವೆ
0: ಪ್ರಕೃತಿಯೊಡನೆ ಬೆರೆತು ಪ್ರೀತಿಯ ಬದುಕು ಕಟ್ಟುವ ತ್ಯಾಗ ಸೇವೆಯ ಮೂರ್ತಿಯೇ ನಾಡಿಗೆ ಹೆಮ್ಮೆಯಾಗುವ ರೈತ ನೀನು ನಿಸ್ವಾರ್ಥ ಸೇವೆ ಸಮೃದ್ಧಿಯ ಭವಿಷ್ಯ ಪ್ರಾಮಾಣಿಕತೆಯ ಪಾಠ ಕಲಿಸಿದ ಗುರುವೆ ಕೈ ಮುಗಿದು ನಮನ ಸಲ್ಲಿಸಿ ಕೃಷಿಕನ ಕೀರ್ತಿ ಹಾಡೋಣ ಅನ್ನದಾತನ ಶ್ರಮ ಯುಗ ಯುಗಕ್ಕೂ ಗೌರವಿಸೋಣ ಆಲದ ಮರ ಆಕಾಶದ ಎತ್ತರದಲ್ಲಿ ಬೆಳೆದು ನಿಂತ ಆಲದ ಮರವೇ
1: ಬೇರು ಕೊಂಬೆ ಚಾಚಿ ನಿಂತು ಭುವಿಯ ಸೊಬಗು ಹೆಚ್ಚಿಸಿದೆ
0: ಬಿಸಿಲಿನ ಬೇಗೆಯ ವೇಳೆಯಲ್ಲಿ ಬರುವ ಜನಕ್ಕೆ ತಂಪನ್ನು ಕೊಟ್ಟೆ ದಣಿದ ಮನಕ್ಕೆ ಆಯಾಸ ದೂರ ಮಾಡುವ ದಯಾಮಯಿ ನೀನು ಪಕ್ಷಿಗಳ ಗೂಡು ಕಟ್ಟಲು ಪ್ರೀತಿಯ ತಾಣವಾಗಿ ನಿಂತೆ ಗಾಳಿ ಜೊತೆ ತೂಗುವ ಎಲೆಗಳ ನಾದ ತೋರುತ್ತ ಬಂದೆ ಮಕ್ಕಳ ಆಟಕ್ಕೆ ಜೋಕಾಲಿಯಾಗಿ ಮುದವನ್ನು ನೀಡುವ ಆಲಯವೇ ನೇತಾಡುವ ಬೇರುಗಳು ಶಕ್ತಿಯ ಸಂಕೇತದ ಆಗರವೇ ಸಾಧು ಸಂತರು ಧ್ಯಾನ ಮಾಡಿ ಶಾಂತಿಯ ದಾರಿಯ ತೋರುತ್ತ ಬುದ್ಧನ ಪರಿಯನ್ನು ಕೇಳುತ್ತ ನಾವು ಬುದ್ಧಿವಂತರಾದೆವು ಎನ್ನುತ್ತ ಆಲದ ನೆರಳಿನ ಪಾವನತೆ ಆತ್ಮಬಲವನ್ನು ತುಂಬಿದ ಎನಗೆ ಪ್ರಾಣವಾಯು ನೀಡುತ್ತೀಹ ಪ್ರಕೃತಿಯ ವರವಿದು ಎನ್ನ ಜೀವಕ್ಕೆ ಮಣ್ಣನ್ನು ಬಿಗಿಯಾಗಿ ಬಂಧಿಸಿ ನಿಂತ ಓ ವೃಕ್ಷವೇ ಭುವಿಯ ಫಲವತ್ತತೆ ಹೆಚ್ಚಿಸಿದ ಕಲ್ಪವೇ ಜೀವರಾಶಿ ಉಳಿವಿಗೆ ಜೀವನಾಡಿಯಂತಾದೆ ಸಂಸ್ಕೃತಿಯ ಸಂಕೇತವಾಗಿ ಸಾವಿರ ಕಥೆಗಳಾದೆ ಆಲದ ಮರವನ್ನೆಟ್ಟು ಆನಂದ ಪಡೆಯೋಣ ಮುಂದಿನ ಪೀಳಿಗೆಗೆ ಮುತ್ತಿನ ಕಾಣಿಕೆ ಕೊಡೋಣ ನಾಡಿನ ಸಂಸ್ಕೃತಿ ಪ್ರತೀಕ ಪ್ರಕೃತಿಯನ್ನು ಬೆಳೆಸೋಣ ಆಲದ ಮರದ ಅಮೂಲ್ಯಧನ ಆಯುಷ್ಯದ ಆಶೀರ್ವಾದ ಪಡೆಯೋಣ ಭೂಮಿ ತಾಯಿ ಹತ್ತು ತಿಂಗಳು ಹೊತ್ತು ಜನ್ಮವಿತ್ತಳು ಜನನಿ ತಾಯಿ ಜೀವನವಿಡೀ ಹೊತ್ತು ಸಲಹುವಳು ಭೂಮಿ ತಾಯಿ.

0: ನನ್ನ ತಾಯಿ. ಬೆಟ್ಟಗಳು ಅವಳ ಕಿರೀಟ, ಕಾಡುಗಳು ಕೇಶರಾಶಿ, ನದಿಗಳು ಅವಳ ನಗುವಿನ ಕಲಕಲ ಪ್ರೀತಿಯ ಗೀತೆ, ಸಾಗರವು ಅವಳ ವಿಶಾಲ ಹೃದಯ, ಆಕಾಶದ ನೀಲಿ ಹೊದಿಕೆ ಅವಳ ಕಣ್ಮನ ಸೆಳೆವ, ಆಕಾಶದ ನೀಲಿ ಹೊದಿಕೆ ಅವಳ ಕಣ್ಮನ ಸೆಳೆವ, ಹಕ್ಕಿಗಳ ಹಾಡು ಅವಳಿಗೆ ಜೋಗುಳ, ರೈತನ ಬೆವರಿಗೆ ಕೊಡುವಳು ಚಿನ್ನವ, ರೈತನ ಬೆವರಿಗೆ ಕೊಡುವಳು ಚಿನ್ನವ. ಪ್ರೀತಿ ಕರುಣೆ ಸಮತೆಯ ಅಮೂಲ್ಯ ಅರಿವ, ಪ್ರೀತಿ ಕರುಣೆ ಸಮತೆಯ ಅಮೂಲ್ಯ ಅರಿವ, ಮರ ನೆಟ್ಟು ಜೀವ ಉಳಿಸಿ ಪ್ರಕೃತಿ ಮನ ಬದಲಿಸುವ, ಮರ ನೆಟ್ಟು ಜೀವ ಉಳಿಸಿ ಪ್ರಕೃತಿ ಮನ ಬದಲಿಸುವ. ಅವಳು ನಕ್ಕರೆ ಲೋಕ ನಗುವುದು, ಅವಳು ಉಳಿದರೆ ನಾವು ಉಳಿವೆವು. ಅವಳು ನಕ್ಕರೆ ಲೋಕ ನಗುವುದು, ಅವಳು ಉಳಿದರೆ ನಾವು ಉಳಿವೆವು. ತಾಯಿಯ ಋಣ ತೀರಿಸಲಾಗದು, ತಾಯಿಯ ಋಣ ತೀರಿಸಲಾಗದು, ಭೂಮಿಯ ಋಣ ಮರೆಯಲಾಗದು, ಭೂಮಿಯ ಋಣ ಮರೆಯಲಾಗದು.
1: ಇದುವರೆಗೆ ಸಾಹಿತಿ ಕವಯಿತ್ರಿ ಕಸ್ತೂರಿ ಎಸ್ ಪಟಬಳ್ಳಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ಕನ್ನಡ ಭಾರತಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
3: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10 ಗಂಟೆ. ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕದ್ರಿ ಗೋಪಾಲನಾಥ್ ಅವರಿಂದ ಸ್ಯಾಕ್ಸೋಫೋನ್ ವಾದನದ ಧ್ವನಿ ಮುದ್ರಿಕೆಯನ್ನು.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಕದ್ರಿ ಗೋಪಾಲನಾಥ್ ಇವರಿಂದ ಸ್ಯಾಕ್ಸೋಫೋನ್ ವಾದನದ ಧ್ವನಿ ಮುದ್ರಿಕೆಯನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:30. ಈಗ ಕೇಳೋಣ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಒಲವು ಮೂಡಿದಾಗ ಚಿತ್ರದ ಗೀತೆ ಹಾಡಿದವರು ಎಸ್ ಜಾನಕಿ, ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್.

ಈಗ ಕೇಳಿ ಮಣ್ಣಿನ ದೋಣಿ ಚಿತ್ರದ ಗೀತೆಯನ್ನ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಇವರ ಯುಗಳ ಸ್ವರಗಳಲ್ಲಿ, ಸಂಗೀತ ಹಾಗೂ ಗೀತರಚನೆ ಹಂಸಲೇಖಾ.

ಈಗ ಕೇಳಿ ಅರುಣರಾಗ ಚಿತ್ರದ ಗೀತೆಯನ್ನ. ಚಿತ್ರ ಇವರ ಧ್ವನಿಯಲ್ಲಿ, ದೊಡ್ಡರಂಗೇಗೌಡ ಇವರ ಗೀತ ಸಾಹಿತ್ಯ ಹಾಗೂ ಎಂ ರಂಗರಾವ್ ಇವರ ಸಂಗೀತ ನಿರ್ದೇಶನವಿದೆ ಈ ಗೀತೆಗೆ.

ಇದುವರೆಗೆ ಚಂದ್ರಿಕಾ ಗುರುರಾಜವರ ಧ್ವನಿಯಲ್ಲಿದ್ದ ಬೆಳದಿಂಗಳ ಬಾಲೆ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರಿ. ಸಂಗೀತ ಗುಣಸಿಂಗ್, ಸಾಹಿತ್ಯ ಶ್ಯಾಮಸುಂದರ ಕುಲಕರ್ಣಿಯವರದಾಗಿತ್ತು. ಕಾರ್ಯಕ್ರಮದ ಮುಂದಿನ ಗೀತೆ ಒಲವಿನ ಉಡುಗೊರೆ ಚಿತ್ರದಿಂದ ಜಯಚಂದ್ರನಿವರ ಧ್ವನಿಯಲ್ಲಿ. ಸಂಗೀತ ಎಂ ರಂಗರಾವ್, ಸಾಹಿತ್ಯ ಆರ್ ಎನ್ ಜೈಗೋಪಾಲ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆಯನ್ನ ಕೇಳಿಬರುವ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರದು. ಸಂಗೀತ ರಾಜನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರೆ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 11:05. ಈಗ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.